ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

0: ಮತ್ತೆ ಮತ್ತೆ ಗುಣುಕುವ, ಕೇಳುತ್ತಲೇ ಮೈ ಮರೆಸುವ ಮರೆಯಲಾಗದ ಸಾಲುಗಳು.
1: ಕವಿತೆ ಕವಿತೆ ನೀನೇ,
0: ಮನದ ಗದುವು ತಟ್ಟುವ, ನೆನಪುಗಳನ್ನ ಕಟ್ಟಿಕೊಳ್ಳುವ ನವಿರಾದ

ಗಾನ ಮಂಜೂಷ, ಕನ್ನಡ ಚಿತ್ರಗೀತೆಗಳು, ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.

0: ಮಧುರ
1: ಗಾನ ಮಂಜೂಷ ಕನ್ನಡ ಚಿತ್ರಗೀತೆಗಳು ರೇಡಿಯೋ ನಿನಾದ 90.4 FM ಇದು ಜನಮನದ ನಾದ ತರಂಗ.

ಗಾನ ಮಂಜೂಷ ಕನ್ನಡ ಚಿತ್ರಗೀತೆಗಳು ರೇಡಿಯೋ ನಿನಾದ 90.4 FM ಇದು ಜನಮನದ ನಾದ ತರಂಗ.

0: ಮನದಲ್ಲೇ ಮತ್ತೆ ಮತ್ತೆ ಗುಣುಕುವ, ಕೇಳುತ್ತಲೇ ಮೈ ಮರೆಸುವ ಮರೆಯಲಾಗದ ಸಾಲುಗಳು.
1: ಕವಿತೆ ಕವಿತೆ ನೀನೇ ಕೆರಗದಲ್ಲಿ ಬೆರೆತೆ,
0: ಮನದ ಗದುವು ತಟ್ಟುವ ನೆನಪುಗಳನ್ನ ಕಟ್ಟಿಕೊಳ್ಳುವ ನವಿರಾದ

0: ಗಾನ ಮಂಜೂಷ ಕನ್ನಡ ಚಿತ್ರಗೀತೆಗಳು ಓನ್ಲಿ ಆನ್ ರೇಡಿಯೋ ನಿನಾದ 90.4 FM.
1: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ

0: ಮನದಲ್ಲೇ ಮತ್ತೆ ಮತ್ತೆ ಗುಣುಕುವ, ಕೇಳುತ್ತಲೇ ಮೈ ಮರೆಸುವ ಮರೆಯಲಾಗದ ಸಾಲುಗಳು.
1: ಕವಿತೆ ಕವಿತೆ ನೀನೇ ಕೆರಗದಲ್ಲಿ ಬೆರೆತೆ,
0: ಮನದ ಗದುಬು ತಟ್ಟುವ ನೆನಪುಗಳನ್ನ ಕಟ್ಟಿಕೊಳ್ಳುವ ನವಿರಾದ ಹಾಡು.

ಗಾನ ಮಂಜೂಷ, ಕನ್ನಡ ಚಿತ್ರಗೀತೆಗಳು, ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.

0: ಗಾನ ಮಂಜೂಷ ಕನ್ನಡ ಚಿತ್ರಗೀತೆಗಳು
1: ಗರಿಸನಿದ ಗಾರಿ ನಿಸ
0: ರೇಡಿಯೋ ನಿನಾದ 90.4 FM ಇದು ಜನಮನದ ನಾದ ತರಂಗ.

ಗಾನ ಮಂಜೂಷ, ಕನ್ನಡ ಚಿತ್ರಗೀತೆಗಳು, ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.

ಗಾನ ಮಂಜೂಷ ಕನ್ನಡ ಚಿತ್ರಗೀತೆಗಳು ರೇಡಿಯೋ ನಿನಾದ 90.4 FM ಇದು ಜನಮನದ ನಾದ ತರಂಗ.

0: ಗಾನ ಮಂಜೂಷ ಕನ್ನಡ ಚಿತ್ರಗೀತೆಗಳು
1: ಗರಿಸನಿದ ಗಾರಿ ನಿಸ
0: ರೇಡಿಯೋ ನಿನಾದ 90.4 FM ಇದು ಜನಮನದ ನಾದ ತರಂಗ.

ಗಾನ ಮಂಜೂಷ, ಕನ್ನಡ ಚಿತ್ರಗೀತೆಗಳು, ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.

0: ಮನದಲ್ಲೇ ಮತ್ತೆ ಮತ್ತೆ ಗುಣುಕುವ, ಕೇಳುತ್ತಲೇ ಮೈ ಮರೆಸುವ ಮರೆಯಲಾಗದ ಸಾಲುಗಳು.
1: ಕವಿತೆ ಕವಿತೆ ನೀನೇ ಬೆರೆತೆ,
0: ಮನದ ಗದುವು ತಟ್ಟುವ, ನೆನಪುಗಳನ್ನ ಕಟ್ಟಿಕೊಳ್ಳುವ ನವಿರಾದ ಹಾ.

0: ಗಾನ ಮಂಜೂಷ ಕನ್ನಡ ಚಿತ್ರಗೀತೆಗಳು ಓನ್ಲಿ ಆನ್ ರೇಡಿಯೋ ನಿನಾದ 90.4 FM.
1: ಇದು ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಭಾರತ ಸರ್ಕಾರದ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ISEA ಅಭಿಯಾನದ ಅಡಿಯಲ್ಲಿ ಈ ಕಾರ್ಯಕ್ರಮ ಪ್ರಸಾರ.
2: ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಸಂದೀಪ್. ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇವತ್ತು ನಾವು ಪ್ರತಿಯೊಬ್ಬರ ಜೀವನಕ್ಕೂ ಬೇಕಾದ ಒಂದು ಮುಖ್ಯ ವಿಷಯದ ಬಗ್ಗೆ ಮಾತಾಡ್ತಿದ್ದೇವೆ. ಅದೇ ಆರ್ಥಿಕ ಭದ್ರತೆ ಅಥವಾ ಫೈನಾನ್ಷಿಯಲ್ ಸೆಕ್ಯೂರಿಟಿ. ನಮ್ಮ ಜೊತೆ ಇವತ್ತು ಆರ್ಥಿಕ ತಜ್ಞರಾದ ಗುರುಪ್ರಸಾದ್ ಅವರಿದ್ದಾರೆ. ನಮಸ್ಕಾರ ಗುರು ಅವರೇ.
3: ನಮಸ್ಕಾರ ಸಂದೀಪ್. ನಿಮ್ಮೆಲ್ಲ ಕೇಳುಗರಿಗೂ ನನ್ನ ನಮಸ್ಕಾರಗಳು.
2: ಗುರು ಅವರೇ, ಆರ್ಥಿಕ ಭದ್ರತೆ ಅಂದ ತಕ್ಷಣ ಜನರಿಗೆ ತುಂಬಾ ಹಣ ಮಾಡೋದು ಅಂತ ಅನಿಸ್ಬೋದು. ಅಸಲಿಗೆ ಏನಿದು ಸ್ವಲ್ಪ ಸುಲಭವಾಗಿ ಹೇಳಿ.
3: ಖಂಡಿತ. ನೋಡಿ ಸಂದೀಪ್, ಆರ್ಥಿಕ ಭದ್ರತೆ ಅಂದ್ರೆ ಕೇವಲ ಶ್ರೀಮಂತರಾಗೋದು ಅಂತಲ್ಲ, ಅದು ನಮ್ಮ ಇಂದಿನ ಮತ್ತು ನಾಳೆಯ ಖರ್ಚುಗಳನ್ನು ನಿಭಾಯಿಸುವ ಆತ್ಮವಿಶ್ವಾಸ. ಅನಿರೀಕ್ಷಿತವಾಗಿ ಕೆಲಸ ಹೋದ್ರೆ ಅಥವಾ ಆರೋಗ್ಯದಲ್ಲಿ ಏರುಪೇರಾದ್ರೆ ನಮ್ಮ ಹತ್ರ ಅದಕ್ಕೆ ಬೇಕಾದ ಹಣಕಾಸಿನ ತಯಾರಿ ಇರುವುದೇ ನಿಜವಾದ ಭದ್ರತೆ.
4: ಹೌದು, ಇದು ತುಂಬಾ ಮುಖ್ಯ. ಹಾಗಾದ್ರೆ ಒಬ್ಬ ಸಾಮಾನ್ಯ ಮನುಷ್ಯ ಆರ್ಥಿಕ ಭದ್ರತೆ ಪಡೆಯೋಕೆ ಮೊದಲು ಏನ್ ಮಾಡಬೇಕು?
3: ಇದಕ್ಕೆ ನಾಲ್ಕು ಮುಖ್ಯ ಹಂತಗಳಿವೆ. ತುರ್ತು ನಿಧಿ ಅಂದ್ರೆ ಎಮರ್ಜೆನ್ಸಿ ಫಂಡ್. ನಿಮ್ಮ ಕನಿಷ್ಠ 6 ತಿಂಗಳ ಖರ್ಚಿಗೆ ಆಗುವಷ್ಟು ಹಣವನ್ನು ಒಂದು ಪ್ರತ್ಯೇಕ ಖಾತೆಯಲ್ಲಿ ಇಡಿ. ಇದು ಕಷ್ಟದ ಕಾಲದಲ್ಲಿ ನಿಮ್ಮ ಬೆನ್ನಿಗೆ ಇರುತ್ತೆ. ವಿಮೆ, ಜೀವನ ವಿಮೆ ಮತ್ತು ಆರೋಗ್ಯ ವಿಮೆ ಮಾಡಿಸಿಕೊಳ್ಳೋದು ಅನಿವಾರ್ಯ. ಆಸ್ಪತ್ರೆ ಖರ್ಚಿನಿಂದ ನಿಮ್ಮ ಉಳಿತಾಯ ಖಾಲಿಯಾಗದಂತೆ ಇದು ನೋಡಿಕೊಳ್ಳುತ್ತೆ. ಸಾಲದ ನಿರ್ವಹಣೆ, ಕ್ರೆಡಿಟ್ ಕಾರ್ಡ್ ಅಥವಾ ಅಧಿಕ ಬಡ್ಡಿಯ ಸಾಲಗಳಿಂದ ದೂರ ಇರಿ, ಇದ್ರೂ ಆದಷ್ಟು ಬೇಗ ತೀರಿಸಿ. ಹೂಡಿಕೆ, ಹಣವನ್ನು ಕೇವಲ ಬೀರುವಿನಲ್ಲಿ ಇಟ್ಟರೆ ಅದರ ಮೌಲ್ಯ ಬೆಳೆಯಲ್ಲ. SIP, PPF ಅಥವಾ ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆ ಮಾಡಬೇಕು.
4: ತುಂಬಾ ಚೆನ್ನಾಗಿ ಹೇಳಿದ್ರಿ. ಆದ್ರೆ ಇವತ್ತಿನ ದಿನಗಳಲ್ಲಿ ಜನರಿಗೆ ಉಳಿತಾಯ ಮಾಡೋದೇ ಕಷ್ಟ ಆಗ್ತಿದೆ. ಇದಕ್ಕೇನಾದರೂ ಟಿಪ್ಸ್ ಇದೆಯಾ?
3: ಒಂದು ಸುಲಭ ಸೂತ್ರ ಇದೆ, 50-30-20 ರೂಲ್. ನಿಮ್ಮ ಆದಾಯದ 50% ಅಗತ್ಯಗಳಿಗೆ ಅಂದ್ರೆ ಬಾಡಿಗೆ, ಅಡುಗೆ ಸಾಮಗ್ರಿಗೆ ಬಳಸಿ. 30% ನಿಮ್ಮ ಇಷ್ಟದ ಕೆಲಸಗಳಿಗೆ ಅಂದ್ರೆ ಸಿನಿಮಾ, ಹೊರಗಿನ ಊಟಕ್ಕೆ ಇಡಿ. ಕನಿಷ್ಠ 20% ಹಣವನ್ನು ಕಣ್ಣು ಮುಚ್ಚಿ ಉಳಿತಾಯಕ್ಕೆ ಮೀಸಲಿಡಿ. ನೆನಪಿಡಿ, ಖರ್ಚು ಮಾಡಿ ಉಳಿದದ್ದನ್ನು ಉಳಿಸಬೇಡಿ. ಮೊದಲು ಉಳಿಸಿ ನಂತರ ಖರ್ಚು ಮಾಡಿ.
4: ವಾವ್, ಮೊದಲು ಉಳಿಸಿ ನಂತರ ಖರ್ಚು ಮಾಡಿ, ಈ ಮಾತು ತುಂಬಾ ಪವರ್ಫುಲ್ ಆಗಿದೆ. ನಮ್ಮ ಕೇಳುಗರಿಗೆ ಇವತ್ತು ಆರ್ಥಿಕ ಭದ್ರತೆಯ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಸಿಕ್ಕಿದೆ ಅನ್ಕೊಳ್ತೀನಿ. ಗುರು ಅವರೇ, ಈಗಿನ ಕಾಲದಲ್ಲಿ ಹಣ ಉಳಿಸೋದೆಷ್ಟು ಮುಖ್ಯವೋ ಅದನ್ನ ಡಿಜಿಟಲ್ ಕಳ್ಳರಿಂದ ಕಾಪಾಡಿಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಅಲ್ವಾ? ಈ OTP ವಂಚನೆಗಳ ಬಗ್ಗೆ ಏನ್ ಹೇಳ್ತೀರಾ?
3: ಹೌದು ಸಂದೀಪ್, ನೀವು ಬಹಳ ಮುಖ್ಯವಾದ ವಿಷಯ ನೆನಪಿಸಿದ್ರಿ. ನೆನಪಿಡಿ, ಯಾವುದೇ ಬ್ಯಾಂಕ್ ಅಧಿಕಾರಿಗಳು ಅಥವಾ ಸರ್ಕಾರಿ ಸಂಸ್ಥೆಯವರು ಫೋನ್ ಮಾಡಿ ನಿಮ್ಮ OTP, ಪಿನ್ ಅಥವಾ ಪಾಸ್ವರ್ಡ್ ಕೇಳೋದಿಲ್ಲ. ಗುಪ್ತವಾಗಿಡಿ. OTP ಅಂದ್ರೆ ಅದು ನಿಮ್ಮ ವೈಯಕ್ತಿಕ ಕೀಲಿ ಇದ್ದಂತೆ. ಅದನ್ನು ಯಾರಿಗೂ, ಸ್ನೇಹಿತರಿಗಾಗಲಿ ಅಪರಿಚಿತರಿಗಾಗಲಿ ಹೇಳಬೇಡಿ. ಲಿಂಕ್ಗಳ ಬಗ್ಗೆ ಎಚ್ಚರ. ನಿಮ್ಮ KYC ಅಪ್ಡೇಟ್ ಆಗಿಲ್ಲ, ನಿಮಗೆ ಲಾಟ್ರಿ ಬಂದಿದೆ ಅಂತ ಬರೋ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. ಸ್ಕ್ರೀನ್ ಶೇರಿಂಗ್ ಗ್ರಡ. ಯಾರೋ ಅಪರಿಚಿತರು ಹೇಳಿದ ತಕ್ಷಣ ಯಾವುದೇ ಆಪ್ಗಳನ್ನು ಇನ್ಸ್ಟಾಲ್ ಮಾಡಬೇಡಿ. ಅವರು ನಿಮ್ಮ ಫೋನ್ ಸ್ಕ್ರೀನ್ ನೋಡಿ OTP ಕದಿಯಬಹುದು. ಅಕಸ್ಮಾತ್ ಯಾರಾದರೂ ಇಂತಹ ವಂಚನೆಗರು ಒಳಗಾದ್ರೆ ಅವ್ರು ಏನ್ ಮಾಡಬೇಕು? ತಕ್ಷಣವೇ 1930 ಸಂಖ್ಯೆಗೆ ಕರೆ ಮಾಡಿ ದೂರು ನೀಡಬೇಕು ಅಥವಾ www.cybercrime.gov.in ಪೋರ್ಟಲ್ನಲ್ಲಿ ರಿಪೋರ್ಟ್ ಮಾಡಬೇಕು. ಎಷ್ಟು ಬೇಗ ದೂರು ನೀಡ್ತೀರೋ ಅಷ್ಟು ಬೇಗ ನಿಮ್ಮ ಹಣವನ್ನು ವಾಪಸ್ ಪಡೆಯುವ ಸಾಧ್ಯತೆ ಇರುತ್ತೆ.
4: ಬಹಳ ಉಪಯುಕ್ತ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದಗಳು ಗುರು ಅವರೇ.
3: ಧನ್ಯವಾದಗಳು.

ಈ ಕಾರ್ಯಕ್ರಮ ಭಾರತ ಸರ್ಕಾರದ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ISEA ಅಭಿಯಾನದ ಅಡಿಯಲ್ಲಿ ಪ್ರಸಾರವಾಯಿತು.

ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇದರ ಸಹಯೋಗದಲ್ಲಿ ರೇಡಿಯೋ ನಿನಾದ 90.4 FM ಪ್ರಸ್ತುತಪಡಿಸುವ ಸರಣಿ ಕಾರ್ಯಕ್ರಮ ಎಸ್ಟಿಎಂ ಆರೋಗ್ಯವಾಣಿ.

0: ಸುಖವಾಗಿ. ಎಂ ಜನಾರ್ದನ ಅವರು ಎಸ್ಡಿಎಂ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವಿಶೇಷ ಚಿಕಿತ್ಸಾ ಸೌಲಭ್ಯಗಳು ಮತ್ತು ಆಸ್ಪತ್ರೆಯ ಮುಂದಿನ ಯೋಜನೆಗಳ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ಳಲಿಕ್ಕಿದ್ದಾರೆ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸಂಸ್ಥೆ ಮತ್ತೆ ಎಲ್ಲ ಸಂಸ್ಥೆಗಳಿಗೆ ವಿಶೇಷವಾಗಿ ಸಿಬ್ಬಂದಿಗಳಿಗಾಗಿ ಅಂತ ಒಂದು ಸುರಕ್ಷಾ ಯೋಜನೆಯನ್ನ ಮಾಡಿದ್ದಾರೆ. ಒಂದು ರೀತಿಯಲ್ಲಿ ಕ್ಯಾಶ್ಲೆಸ್ ಸೇವೆಯನ್ನ ನೀಡ್ತಾ ಇರುವಂತದ್ದು, ಇದರ ಬಗ್ಗೆ ಸ್ವಲ್ಪ ಹೇಳಿ ಸರ್.
1: ಇದು ಆಕ್ಚುಲಿ ತುಂಬಾ ಏನಂತಾರೆ ಒಂದು ವರ ಈ ಜನರಿಗೆ, ಈ ಸಂಪೂರ್ಣ ಸುರಕ್ಷಾ ಯೋಜನೆ ಅಂತ ಒಂದಿದೆ. ಇದಕ್ಕೆ 1449 ರೂಪಾಯಿ ಪರ್ ಹೆಡ್ ಒಂದು ಕಲೆಕ್ಟ್ ಮಾಡೋದಿರುತ್ತೆ. ಇದಕ್ಕೆ ನಮ್ಮ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಧರ್ಮಸ್ಥಳ ಸಂಘದವರು ಪ್ಲಸ್ SDMನಲ್ಲಿ ಇರೋ ಎಲ್ಲರೂ ಇದಕ್ಕೆ ಎಲಿಜಿಬಿಲಿಟಿ ಇದೆ. ಈ ಒಂದು ಅತ್ಯುತ್ತಮವಾದ ಒಂದು ಫೀಚರ್ ಇದಕ್ಕೆ ಏನಂದ್ರೆ, ಇದರಲ್ಲಿ OPD ಫ್ರೀ ಆಗಿದೆ, ಆಮೇಲೆ ಔಟ್ ಪೇಷಂಟ್ ಡಿಪಾರ್ಟ್ಮೆಂಟ್. ಯೂಸ್ವಲಿ ಏನಾಗುತ್ತೆ, ಎಲ್ಲ ಕಡೆ IP ಒಳರೋಗಿ ವಿಭಾಗದ್ದು ಫ್ರೀ ಇರುತ್ತೆ. ನಮ್ಮ ಒಂದೇ ಹಾಸ್ಪಿಟಲ್ ಇಡೀ ಕರ್ನಾಟಕದ ಸ್ಟೇಟ್ನಲ್ಲಿ ನಮ್ಮ OPD ಪೂಜರು ಇಲ್ಲಿ ಫ್ರೀ ಮಾಡಿದ್ದಾರೆ. ಯಾಕಂದ್ರೆ ಯಾರೇ ಬಂದು ಕನ್ಸಲ್ಟೇಷನ್ ಫ್ರೀ ಇದೆ, ಲ್ಯಾಬ್ ಟೆಸ್ಟು, ಇನ್ವೆಸ್ಟಿಗೇಷನ್ಸು, ಇನ್ಕ್ಲೂಡಿಂಗ್ ರೇಡಿಯಾಲಜಿ ಅಂದರೆ ಎಕ್ಸ್ರೇ. ಈಗ ಒಂದು HRCT ತೆಗೆದ್ರೆ 3,500 ಚಿಲ್ಲರ ಆಗುತ್ತೆ, ಅದು ಸಹಿತ ಫ್ರೀ ಇದೆ. ಸೊ ಒಂದು ಈಗ ಸಪೋಸ್ ನಾನು ಇವತ್ತು ಸ್ವಲ್ಪ ಆರೋಗ್ಯ ಸರಿ ಇಲ್ಲ, ನಾನೊಂದು ಸಾಮಾನ್ಯ ಜನ, ಆರಾಮಾಗಿ ಬರ್ಬೋದು, ನಾನು ಚೆಕಪ್ ಮಾಡ್ಕೋಬೋದು, ಒಂದು ಪೈಸೆ ಖರ್ಚಿಲ್ಲಾರ್ದು ತೋರಿಸ್ಕೊಂಡು ಹೋಗ್ಬೋದು. ಮೆಡಿಸನ್ ಒಂದು ಖರ್ಚು ಪೇ ಮಾಡಬೇಕಾಗುತ್ತೆ, ಮೆಡಿಸನ್ ಒಂದು ಬಿಟ್ಟು ಡಾಕ್ಟರ್ ಕನ್ಸಲ್ಟೇಷನ್ ಇರ್ಬೋದು, ಲ್ಯಾಬ್ ಟೆಸ್ಟ್ ಇರ್ಬೋದು, ರಕ್ತ ಪರೀಕ್ಷೆ ಏನೇ ಇರು, ರೇಡಿಯೋಲಜಿ ಅಂದರೆ ಎಕ್ಸ್ರೇ ಎಲ್ಲ ಫ್ರೀ ಇದೆ. ಆಲ್ಮೋಸ್ಟು 2024-25 2,23,00,000 ಪೂಜರ್ ಕಡೆಯಿಂದ ಇದಕ್ಕೆ ಖರ್ಚು ಅವರೇ ಭರಿಸಿದ್ದಾರೆ. ಅಂದರೆ ಅವ್ರ ಕಡೆಯಿಂದ ನಮಗೆ ಚಾರಿಟಿ ಆಗಿ ಬಂದಿದೆ ಅನ್ನೋದು ತುಂಬ ಸಂತೋಷ ಪಡ್ತಾ ಇದ್ದೀನಿ. ಇದರ ಜೊತೆಗೆ ನಾವು ಒಮ್ಮೆ ಮೀಟಿಂಗಲ್ಲಿ ಮಾತಾಡ್ತಾ ಇದ್ದಾಗ ನಮ್ಮ ಶ್ರೇಯಸ್ ಸರ್ ಅವರಿಗೆ ನಾವು ಇನ್ನೂ ಏನಾರ ಬೇಕಂದಾಗ ನಾವು ಅವ್ರಿಗೆ ಅಂದಿದ್ದೀವಿ ಸರ್, ಈ ಸುರಕ್ಷಾ ಅನ್ನೋದು ಬರೀ ಲಿಮಿಟೆಡ್ ಅಮೌಂಟ್ ಇದೆ, ಅದಕ್ಕೆ ಸ್ಕೋಪ್ ಕಡಿಮೆ ಇದೆ. ಪ್ಲಸ್ ಈಗ ನಾವು ಸಪೋಸ್ ಇದಕ್ಕೆ KMC ಹೋಗ್ತೀವಿ ಅಥವಾ ಬೇರೆ ಹಾಸ್ಪಿಟಲ್ ಹೋದಾಗ ಕೆಲವೊಂದು ಕಡೆ ಇದು ಇಲ್ಲ, ಈ ಒಂದು ಸ್ಕೀಮ್ ಇದ್ದಾಗ ನಮ್ಮ ಸ್ಟಾಫ್ಗೆ ಪಾಕೆಟಿಂದ ಸುಮಾರು ಜೋಬಿಂದ ಖರ್ಚಾಗ್ತಾ ಇದೆ. ಇದಕ್ಕೆ ನಾವು ಏನಾದ್ರು ಹೆಲ್ಪ್ ಮಾಡ್ಬೋದಾ ಅಂತಂದರೆ ಅವರು ನನಗೆ 4 ಟೈಮ್ ಕೊಡಿ ಜನ, ಅದನ್ನು ನಾನು ಇದನ್ನು ನಿಮ್ಗೆ ಏನೋ ಒಂದು ಮಾಡ್ತೀನಿ ಅಂತಂದು ಅವರು ಇತ್ತೀಗ. ಅಂದರೆ ಈ ಸ್ಕೀಮು ಬರೀ SDM ಸ್ಟಾಫ್ಗೆ ಮಾಡಿದ್ದಾರೆ. ಒಂದು ಇದು ಒಂದು 60,000 ಮಂದಿ SDMಗೆ ಇದು ಸ್ಟಾಫ್ಗೆ ಇದು KKSY ಅಂತ ಒಂದು ಸ್ಟಾರ್ಟ್ ಮಾಡಿದ್ದಾರೆ. ಇದು ಕಾರ್ಯಕರ್ತರ ಕುಟುಂಬ ಸುರಕ್ಷಾ ಯೋಜನಾ ಅಂತ ಹೆಸರಿಟ್ಟಿದ್ದಾರೆ. ಇದಕ್ಕೆ 2 ಕ್ಯಾಟಗರಿ ಇದಾವೆ, 2 lakh ಕವರೇಜ್ ಒಂದು, 4 lakh ಕವರೇಜ್ ಒಂದು. ಯೂಸ್ವಲಿ ನಿಮ್ಗೆ 2 lakh 5 lakh. ಈ 5 lakh ಕವರೇಜ್ ಯೂಸ್ವಲಿ ನೀವು ಹೊರಗೆ ಯಾವುದೇ ಕಂಪ್ನಿದಲ್ಲಿ ತೊಗೊಂಡ್ರೆ ನಿಮಗೆ ಸುಮಾರು ಖರ್ಚು ಇರುತ್ತೆ. ಆದರೆ ಇದು ಆಶ್ಚರ್ಯ ಏನಂದರೆ 10,415 ರೂಪಾಯಿ ಮಾತ್ರ, ಅದರಲ್ಲಿ ಕುಟುಂಬದಲ್ಲಿ ಎಷ್ಟೇ ಮಂದಿ ಇರಲಿ ಅಮೌಂಟ್ ಅಷ್ಟೇ. 2 lakh ಲಿಮಿಟ್ ಇರೋದು ಬಂದು 4,166 ರೂಪಾಯಿ, ಅದು ಹಸ್ಬೆಂಡು, ವೈಫು, ಸ್ಪೌಸು ಪ್ಲಸ್ 2 ಚಿಲ್ಡ್ರನ್, 4 ಮಂದಿಗೆ ಸೇರಿ 4,166. ಇಷ್ಟು ಕಡಿಮೆ ಇದರಲ್ಲಿ ಎಲ್ಲಿ? ಇದರಲ್ಲಿ ನೀವು ಯಾವುದೇ ಹಾಸ್ಪಿಟಲ್ ಎಲ್ಲ ಟೈಪ್ಸ್ ಇದ್ದಾವೆ, ಹೋದರೆ ಅಲ್ಲಿ IP ಇನ್ ಪೇಷಂಟ್ದು ಈ ಹೆರಿಗೆ ಆಗಲಿ ಮತ್ತು ಬೇರೆ ಏನಾದ್ರು ಆಪ್ರೇಷನ್ಸ್ ಆಗಲಿ ಅಪ್ ಟು ಈ ಅಮೌಂಟ್ ತನಕ ಫ್ರೀ ಆಗಿದೆ. ಇದು ಒಂದು ತುಂಬ ಒಳ್ಳೆಯದು ಶ್ರೇಯಸ್ ಸರ್ ಕಡೆಯಿಂದ, ಈ SKDRDP ಮುಖಾಂತರ ಅವ್ರು ಮಾಡ್ತಾ ಇದ್ದಾರೆ. ಇದಕ್ಕೆ ತುಂಬ ಮಂದಿ SDM ಸ್ಟಾಫು ಇದರಿಂದ ಲಾಭ ಪಡ್ತಾರೆ. ಇದ್ರ ಜೊತೆಗೆ ನಮಗೆ ESI ಇದೆ, ಗೌರ್ಮೆಂಟ್ ಸ್ಕೀಮ್ಸು, ಎಂಡೋಸಲ್ಫಾನ್ ಇದೆ, ಆಯುಷ್ಮಾನ್ ಇದೆ, ಇವೆಲ್ಲ ಸ್ಕೀಮ್ಸು ನಮ್ಮ ಕಡೆ ಇದೆ. ಇದ್ರ ಜೊತೆಗೆ ಪ್ರೈವೇಟ್ ಇನ್ಶೂರೆನ್ಸ್ ಒಂದು 70 ಮೇಲೆ ಪ್ರೈವೇಟ್ ಇನ್ಶೂರೆನ್ಸ್ ಅವ್ರ ಜೊತೆಗೆ ನಮಗೆ ಟೈಪ್ ಇದೆ.
0: ಆಸ್ಪತ್ರೆ ವಿವಿಧ ವಿಭಾಗಗಳನ್ನು ತೆರೆದಿದೆ, ಸಾಕಷ್ಟು ಜನರಿಗೆ ಉಪಯೋಗ ಆಗ್ತಿದೆ. ಈ ನಡುವೆ ಈಗ ಈ ಮುಂದಿನ ಯೋಜನೆಗಳಾಗಿರ್ಬೋದು ಅಥವಾ ನಿಮ್ಮ ಒಂದು ಹೊಸ ಆಲೋಚನೆಗಳಾಗಿರ್ಬೋದು, ಅದನ್ನು ನಮ್ಮ ಕೆಳಗರ ಜೊತೆಗೆ ಹಂಚಿಕೊಳ್ತೀರಾ?
1: ನಾನು ಇತ್ತೀಗ ಕೆಲವೊಂದು ರಿವ್ಯೂಸು, ಪ್ಯಾನಲ್ ಡಿಸ್ಕಷನ್ಸು ಲೇಟೆಸ್ಟ್ ನೋಡಿದಾಗ ಅವರು ಜಾಸ್ತಿ ಮೆಡಿಕಲ್ ಟೂರಿಸಂ ಬಗ್ಗೆ ಮಾತಾಡ್ತಿದ್ರು. ಅಂದರೆ ಈ ಬೇರೆ ದೇಶ ವಿದೇಶದಿಂದ, ಸ್ಪೆಷಲಿ ಫ್ರಮ್ ದ 3rd world ಕಂಟ್ರೀಸ್ ಅಂತೀವಿ, ಅಲ್ಲಿಂದ ಈ ಯಾಕಂದರೆ ನಮ್ಮಲ್ಲಿ ಈ ಹಾಸ್ಪಿಟಲೈಸೇಷನು ಖರ್ಚು ತುಂಬ ಕಡಿಮೆ ವೆನ್ ಕಂಪೇರ್ ಟು ಅದರ್ ಕಂಟ್ರೀಸು. ಸೊ ಅವರು ಅಂಥದ್ದು ಒಂದು ಪ್ರಪೋಸಲ್ ಬಂದಿತ್ತು ನಮ್ಮ ಕಡೆ. ಅಂದರೆ ಈಗ ಹೆಂಗಂದರೆ, ಈಗ ಕೆಲವೊಂದು ಕಾಯಿಲೆಗಳಿಗೆ IPNಲ್ಲಿ ನಾವು ಇವಾಗ 40,000-50,000 ಖರ್ಚಾದರೆ ಅವ್ರದ್ದು ಆಲ್ಮೋಸ್ಟ್ 2 lakh ತನಕ ಕೊಡ್ತಾರೆ. ಇಂಥವು ಕೆಲವೊಂದು ಇನ್ಶೂರೆನ್ಸ್ ಇದ್ದಾವೆ, ಯಾಕಂದರೆ ಅವ್ರಿಗೆ ಅಲ್ಲಿ ಇನ್ನೂ ಜಾಸ್ತಿ ಖರ್ಚಾಗುತ್ತೆ. ಸೊ ಅಂಥ ಒಂದು ಒಳ್ಳೆ ಪ್ರಪೋಸಲ್ ಬಂದ

0: ಆಗ ನಾನು ಪೂಜಾರ್ ಕಡೆ ಹೋಗಿದ್ದೆ. ಅವತ್ತು ಅಮ್ಮಾಜಿ ಇದ್ರು, ಪೂಜಾರ್ ಇದ್ರು, ಹರ್ಷಣ್ಣ ಅವರೆಲ್ಲ ಇದ್ರು. ನನಗೆ ತುಂಬಾ ಆಶ್ಚರ್ಯ ಆಗಿದ್ದ ವಿಷಯ ಏನಂದ್ರೆ ಅವರು ಒಂದೇ ಮಾತಂದಿದ್ದಾರೆ, ಇದರಿಂದ ನಮಗೆ ಲಾಭ ಜಾಸ್ತಿ ಬರ್ಬೋದು, 3 ಪಟ್ಟು 4 ಪಟ್ಟು. ನನಗೆ ಅದು ಬೇಡ, ನಾವು ಹಾಸ್ಪಿಟಲ್ ಕಟ್ಸಿದ್ದು ಇಲ್ಲಿ ಇಲ್ಲಿ ಲೋಕಲ್ ಜನರಿಗೋಸ್ಕರ. ನೀವು ಅದು ಸ್ಟಾರ್ಟ್ ಮಾಡಿದ್ರೆ ಬೇರೆ ಕಡೆಯಿಂದ ಎಲ್ಲ ಬಂದು ಬೆಡ್ ಎಲ್ಲ ಫುಲ್ ಆಗಿ ನಮ್ಮ ಜನ ಬಂದಾಗ ಬೆಡ್ ಇಲ್ಲ ಅಂದ್ರೆ ನಮಗೆ ಕಷ್ಟ ಆಗುತ್ತೆ. ಸೊ ಫಸ್ಟು ನಮ್ಮ ಜನರಿಗೆ ಏನೇನು ಬೇಕೋ ಅದೆಲ್ಲ ನಾವು ಮಾಡುವ. ಮುಂಚೆ ಏನಾರಿದ್ರೆ ಅದಕ್ಕೋಸ್ಕರ ಸಪ್ರೇಟ್ ಒಂದು ವಿಂಗ್ ಮಾಡೋಣ ಅಷ್ಟೇ ಬಿಟ್ಟು, ಈಗ ನಾವು ಕಟ್ಸಿದ್ದು ಇಲ್ಲಿ ಲೋಕಲ್ ಜನಗೆ, ಇಲ್ಲಿ ಅತ್ಯಂತ ಕಡಿಮೆದವರಿಗೆ ಮೊದಲು ಇಲ್ಲಿ ಜನರಿಗೆ ನಾವು ಸೇವೆ ಮಾಡೋಣ ಅಂತ ಅದನ್ನು ಕೇಳಿ ನನಗೆ ತುಂಬ ಸಂತೋಷ ಆಯಿತು. ಯಾಕಂದರೆ ಯೂಶ್ವಲಿ ನಾವು ಅಡ್ಮಿನಿಸ್ಟ್ರೇಷನಲ್ಲಿ ಇರೋದ್ರಿಂದ ನಾವು ನಮ್ಮ ಥಿಂಕಿಂಗ್ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಅದೇ ಪೂಜಾರ್ ಕಡೆ ಹೋದಾಗ ಅದು ನಮ್ಮದು ಕಂಪ್ಲೀಟ್ ಚೇಂಜ್ ಆಗುತ್ತೆ. ನಮ್ಮ ಅವರು ಒಂದು ಥಿಂಕಿಂಗ್ ನಾವು ಆ ಲೆವೆಲ್ಗೆ ಹೋಗೋದು ಸಾಧ್ಯ ಇಲ್ಲ ನಮಗೆ. ಅವ್ರು ಎಷ್ಟೊತ್ತು ಇಲ್ಲಿ ಜನರ ಬಗ್ಗೆ, ಇಲ್ಲಿ ಜನರಿಗೆ ಯಾವ ಥರ ಕಡಿಮೆ ಅತ್ಯಂತ ಇದರಲ್ಲಿ ಕೊಡಬೇಕು. ಸೊ ಹೀಗೆ ಕಮಿಂಗ್, ಹೀಗೆ ನಾನು ನಮಗೆ ತಿಳಿಸಿದಂಗೆ ನೋಡಿ, ಯಾವುದೇ ಹಾಸ್ಪಿಟಲ್ ಈವನ್ ಮ್ಯಾಂಗ್ಳೂರು ಬಿಟ್ಟರೆ ಯಾವುದೇ ಹಾಸ್ಪಿಟಲ್ 8 ವೆಂಟಿಲೇಟರ್ಸ್ ಇಲ್ಲ. ಇಲ್ಲಿ 8 ವೆಂಟಿಲೇಟರ್ಸ್ ಇದ್ದಾವೆ. ನಮಗೆ ICU ಬೆಡ್ಸ್ 9 ಇದ್ದಾವೆ. ಮತ್ತು ನಾನು ಅಂದಂಗೆ ಆಪರೇಷನ್ ಥಿಯೇಟರ್ಸ್ ಇರಲಿ. ನಮ್ಮಲ್ಲಿ ಕೀಹೋಲ್ ಸರ್ಜರೀಸು ಸಹಿತ ಹೀಗೆ ಆಗ್ತಾ ಇದ್ದಾವೆ. ಕೀಹೋಲ್ ಸರ್ಜರೀಸ್ ಅಂದರೆ ನಿಮ್ಗೆ ಗೊತ್ತಿದೆ, ನಾರ್ಮಲಾಗಿ ಏನೋ ಒಂದು ಆಪರೇಷನ್ ಆಗಬೇಕಂದ್ರೆ ಸುಮಾರು ಕಟ್ ಮಾಡ್ತಾರೆ ಯಾವುದೇ ಒಂದು ಪಾರ್ಟ್. ಅದು ಕಟ್ ಮಾಡಿದಾಗ ಅದು ರಕ್ತಸ್ರಾವ ಜಾಸ್ತಿ ಆಗುತ್ತೆ, ಮತ್ತು ಅದು ಸ್ಟಿಚ್ ಮಾಡಿದಾಗ ಅದು ಹೀಲಿಂಗ್ಗೆ ರಿಕವರಿಗೆ ಸುಮಾರು ಟೈಮ್ ಆಗುತ್ತೆ. 1-4 ವಾರ ಆಗ್ಬೋದು, 2 ತಿಂಗಳು ಆಗ್ಬೋದು. ಬಟ್ ಈ ಕೀಹೋಲ್ ಸರ್ಜರಿ ಅಂದರೆ ಏನಂದರೆ ಆ ಪಾರ್ಟ್ಗೆ ಮಾತ್ರ ಒಂದು ಸಣ್ಣದಿಷ್ಟೆ ಮಾಡಿ ಅಲ್ಲಿ ಒಂದು CMO ಅಷ್ಟೇ ಇರುತ್ತೆ, ಅದರಲ್ಲಿ ಇದು ಇನ್ಸರ್ಟ್ ಮಾಡಿ ಸರ್ಜರಿ ಮಾಡಿ ಮತ್ತೆ ಅದು ಕ್ಲೋಸ್ ಆಗುತ್ತೆ, ರಕ್ತಸ್ರಾವ ಕಡಿಮೆ ಆಗುತ್ತೆ. ಪ್ಲಸ್ ಬೇಗ ಕೆಲವೊಂದು ಮಂದಿ 15-20 ದಿವಸಕ್ಕೆ ರಿಕವರ್ ಆಗೋರು 2ನೇ ದಿವಸ ವಾಕ್ ನಡ್ಕೊಂತ ಮನೆಗೆ ಹೋಗ್ಬೋದು. ಸೊ ಇಂಥದಕ್ಕೆ ಬೇಕಾದ ಎಲ್ಲ ಥರ ಈ 4K ಲೆಪ್ರೋಸ್ಕೋಪಿ ಇನ್ಸ್ಟ್ರೂಮೆಂಟ್ಸ್ ಅಂತೀವಿ ಎಲ್ಲಿ ಇಲ್ಲ, ನಮ್ಮಲ್ಲಿ ಮಾತ್ರ ಇದೆ ಇದು. ಇದಕ್ಕಿಂತ ಇಂಪಾರ್ಟೆಂಟ್ ನಾನು ಇಲ್ಲಿ ತಿಳಿಸೋದೇನೆಂದರೆ ಸ್ಟಾಫು ತುಂಬ ಇಂಪಾರ್ಟೆಂಟು, ಡಾಕ್ಟರ್ಸ್ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಬಂದ ಪೇಷಂಟು ಯಾವ ಥರ ನಾವು ಮಾತಾಡಬೇಕು, ಯಾವ ಥರ ಅವ್ರಿಗೆ ಗೌರವ ಕೊಡಬೇಕು, ಯಾವ ಥರ ಅವ್ರಿಗೆ ಆ ನೋವು ನಾವು ಇದ್ದೀವಿ ಅನ್ನೋ ಭರವಸೆ ಕೊಡೋದಕ್ಕೆ ನಾವು ಸುಮಾರು ಮಂದಿಗೆ ಇದು ಬ್ಯಾಂಗ್ಳೂರಿಂದ IIHMR ಅಂತ ಈ ಒಂದು ದೊಡ್ಡ ಸಂಸ್ಥೆ ಇದೆ, ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಮ್ಯಾನೇಜ್ಮೆಂಟ್ ಆ್ಯಂಡ್ ರಿಸರ್ಚ್ ಸೆಂಟರ್ ಅಂತ. ಇವ್ರ ಕಡೆಯಿಂದ ನಮ್ಮ ಡಾಕ್ಟರ್ಸ್ಗೆ ಎಸ್ಪೆಷಲಿ 4 ದಿವಸದ್ದು ನಾವು ಟ್ರೈನಿಂಗ್ ಕೊಟ್ಟಿದ್ದೀವಿ. ಅಂದರೆ ಪೇಷಂಟ್ ಜೊತೆ ಹೆಂಗೆ ಮಾತಾಡಬೇಕು, ಪೇಷಂಟ್ದು ಏನೇ ಒಂದು ಬಗ್ಗೆ ನಾವು ಯಾವುದು ಮಾತಾಡ್ಬೋದು ಯಾವುದು ಮಾತಾಡಬಾರ್ದು, ಅವ್ರಿಗೆ ಭರವಸೆ ಯಾವ ಥರ ಕೊಡ್ಬೋದು ಅನ್ನೋದ್ರ ಬಗ್ಗೆ, ಮತ್ತು ನಮ್ಮ ನರ್ಸಸ್ಗೆ ಸಹಿತ ಟ್ರೈನಿಂಗ್ ಕೊಟ್ಟಾಗಿದೆ. ಸ್ವಾಸ್ಥ್ಯ ಅಕಾಡೆಮಿ ಅಂತ ಇನ್ನೊಂದು ಪ್ರೆಸ್ಟೀಜಿಯಸ್ ಅಕಾಡೆಮಿ, ಅವ್ರ ಕಡೆಯಿಂದ ನಮ್ಮ ನರ್ಸಸ್ಗೆ, ನಮ್ಮ ಬೇರೆ ಎಲ್ಲ ಟೆಕ್ನಿಕಲ್ ಸ್ಟಾಫ್ಗೆ ಮತ್ತು ಬಿಲ್ಲಿಂಗ್ ಆ್ಯಂಡ್ ಸಪೋರ್ಟಿಂಗ್ ಸ್ಟಾಫ್ಗೆ ಸಹಿತ ಟ್ರೈನಿಂಗ್ ಕೊಟ್ಟಿದ್ದೀವಿ. ಪ್ಲಸ್ ಇಂಟರ್ನಲ್ ಟ್ರೈನಿಂಗ್ ಸಹಿತ ನಮ್ಮಲ್ಲಿ, ನಾನು ಐ ಮೈ ಸೆಲ್ಫ್ ಎ ಟ್ರೈನರ್. ಸೊ ಹಂಗಾಗಿ ಎವ್ರಿ 3 ಮಂತ್ಸ್ ಒನ್ಸು ಅವರಿಗೆ ಸಾಫ್ಟ್ ಸ್ಕಿಲ್ಸ್ ಮೇಲೆ ಟ್ರೈನಿಂಗ್ ಆಗ್ತಾ ಇರುತ್ತೆ. ಪ್ಲಸ್ ನಮಗೆಲ್ಲ ಒಂದು ದೊಡ್ಡವರು ಏನಂದರೆ ಧಾರವಾಡ ನಮ್ಮದು ಮೆಡಿಕಲ್ ಯೂನಿವರ್ಸಿಟಿನೇ ಇದೆ. ಸೊ ನಾವು ಸರ್ ನಿರಂಜನ್ ಸರ್ ವೈಸ್ ಚಾನ್ಸಲರ್ ಇದು ಅಲ್ಲಿ ಇದ್ದಾರೆ, ವೈಸ್ ಚಾನ್ಸಲರ್ ಸರ್ ಇದ್ದಾರೆ, ಅವ್ರನ್ನ ಬೇಡಿಕೊಂಡು ನಾವು ಇಲ್ಲಿಂದ ಅಲ್ಲಿ ಸಹಿತ ನಾವು, ಯಾಕಂದರೆ ಅದು ತುಂಬ ದೊಡ್ಡ ಹಾಸ್ಪಿಟಲ್, ಒಳ್ಳೆಯ ಒಂದು ಹೆಸರಿದ್ದ ಧಾರವಾಡನಲ್ಲಿ ಇರೋದು, ಇಲ್ಲಿಂದ ಟ್ರೈನಿಂಗ್ ನಾವು ಅಲ್ಲಿಗೆ ಸಹಿತ ಕಲಿಸ್ತಾ ಇರ್ತೀವಿ. ಒಂದು ಟೆಕ್ನಿಕಲ್ ಟ್ರೈನಿಂಗ್ ಇರ್ಬೋದು, ಒಂದು ಸಾಫ್ಟ್ ಸ್ಕಿಲ್ ಟ್ರೈನಿಂಗ್ ಸಹಿತ ಅಲ್ಲಿಂದ ಬರ್ತಾ ಇದೆ. ಅತ್ಯಂತ ಸಂತೋಷವಾದ ಏನಂದರೆ ನಮ್ಮದು NABH ಸಹಿತ ರಿಕ್ರಿಯೇಟ್ ಆಗಿದೆ, ಇನ್ನೊಮ್ಮೆ ನಮ್ಮ ಅಗ್ರಿಗೇಟೆಡ್ ಆಗಿದೆ. ಅಂದರೆ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ನಲ್ಲಿ ನಮ್ಮದು ಹಾಸ್ಪಿಟಲ್ ಪೇಷಂಟ್ ಒಂದು ಇದರಲ್ಲಿ ಪ್ರೋಟೋಕಾಲ್ಸ್ನಲ್ಲಿ ಇದ್ರೆ ಮಾತ್ರ ಅಂಥದ್ದು ಬರುತ್ತೆ. ಸೊ ನಮ್ಮದು 1ನೇ ಸಹಿತ 2ನೇ ಸಲ ಆಗಿದೆ. ಮತ್ತು ಇನ್ನೊಂದು ಮಾನ್ಯತಾ ಸರ್ಟಿಫಿಕೇಶನ್ ಅಂತಾರೆ, ಲೇಬರ್ ಥಿಯೇಟರ್ ಅಂದರೆ ಈ ಹೆರಿಗೆ ವಿಭಾಗದಲ್ಲಿ ಥಿಯೇಟರ್ನಲ್ಲಿ ಒಂದು ವೇಳೆ ಡಾಕ್ಟರು ಬರೋದು 1-5 ನಿಮಿಷ ಆದರೂ 3 ನಿಮಿಷ ಆದರೂ ಏನಾದರೂ ಕ್ರಿಟಿಕಲ್ ಕಂಡೀಷನ್ ಇದ್ದರೆ ನರ್ಸಸ್ಸು ಯಾವ ಥರ ಅದನ್ನು ಹ್ಯಾಂಡಲ್ ಮಾಡ್ಬೋದು ಅನ್ನೋದ ಮೇಲೆ ನಮ್ಮ ನರ್ಸಸ್ಸು ಮೊನ್ನೆ ಎಕ್ಸಾಮ್ಸು ಪ್ರಿಪೇರ್ ಆಗಿ ಅಟೆಂಡ್ ಆಗಿದ್ದಕ್ಕೆ ತುಂಬ ಹೆಮ್ಮೆಯಿಂದ ಅಂತೀನಿ. 16 ಪಾಯಿಂಟ್ಸ್ ಅವರು ತಗೊಂಡು ಪಾಸ್ ಆಗಿದ್ದಾರೆ, ಅದು ತುಂಬ ಹೆಮ್ಮೆಯ ಒಂದು ವಿಷಯ. ಮಾನ್ಯ ನನಗೆ ಗೊತ್ತಿದ್ದು ಇಡೀ ದೇಶದಲ್ಲಿ ಬೆರಳಲ್ಲಿ ಎನಿಸ್ಬೋದು ಈ ಥರ ಮಾನ್ಯತಾ ಸರ್ಟಿಫಿಕೇಟ್ ಬಂದಿದ್ದು ಅಂತ. ಒಂದು ಸರ್ಟಿಫಿಕೇಟ್ ಸಹಿತ ಹಾಸ್ಪಿಟಲ್ ಹೊಂದಿದೆ ಅನ್ನೋದಕ್ಕೆ. ಮತ್ತು ಫೈರ್ ಆ್ಯಂಡ್ ಸೇಫ್ಟಿ ಬಗ್ಗೆನೂ ನಾವು ತುಂಬ ಇಂಪಾರ್ಟೆನ್ಸ್ ಕೊಡ್ತೇವೆ. ಅದ್ರ ಬಗ್ಗೆ ಸಹಿತ ನಮ್ಮ ಕಡೆ ಕ್ವಾಲಿಫೈಡ್ ಪರ್ಸನ್ ಇದ್ದಾರೆ. ನಾವು ಫೈರ್ ಆ್ಯಂಡ್ ಸೇಫ್ಟಿ ಗೌರ್ಮೆಂಟ್ ಆಫ್ ಇಂಡಿಯಾ ಡಿಪಾರ್ಟ್ಮೆಂಟ್ ಅವ್ರ ಜೊತೆಗೆ ಇವ್ರಿಗೆ ರೆಗ್ಯುಲರ್ ಆಗಿ ಇವ್ರಿಗೆ ಟ್ರೈನಿಂಗ್ಸ್ ಕೊಡ್ತಾ ಇರ್ತೀವಿ. ಮಾಕ್ ಡ್ರಿಲ್ಸ್ ಮಾಡ್ತಾ ಇರ್ತೀವಿ ನಮ್ಮ ಹಾಸ್ಪಿಟಲ್ನಲ್ಲಿ. 2 ತಿಂಗಳಿಗೊಮ್ಮೆ ಮಾಕ್ ಡ್ರಿಲ್ಸ್ ಆಗ್ತಾ ಇರ್ತವೆ.
1: ಓಕೆ.
0: ಮತ್ತು ಮೆಡಿಕಲ್ ಇಕ್ವಿಪ್ಮೆಂಟ್ ಬಗ್ಗೆ ಸಹಿತ ಅದನ್ನು ಹೆಂಗೆ ಬಳಸಬೇಕು, ಲೇಟೆಸ್ಟ್ ಇಕ್ವಿಪ್ಮೆಂಟ್ ಸುಮಾರು ಪರ್ಚೇಸ್ ಮಾಡ್ತಾ ಇರ್ತೀವಿ. ಮತ್ತು ಇತ್ತೀಗ ನೀವು ಅಂದಂಗೆ ಪೂಜೆ ಕಾವಂದರು MRI ಸಹಿತ ನಮಗೆ ಸ್ಯಾಂಕ್ಷನ್ ಮಾಡಿದ್ದಾರೆ. MRI ಅನ್ನೋದು ಆಲ್ಮೋಸ್ಟ್ 8-9 crore rupees ಖರ್ಚಾಗುತ್ತೆ. ಆದರೂ ಸಹಿತ ಇಲ್ಲಿ ಜನರಿಗೆ ಒಳ್ಳೇದಾಗಲಿ ಅಂತಂದು ಪೂಜರು ಸುಮಾರು ಮಂದಿ ಹೋಗಿ ಅವ್ರನ್ನ ಬೇಡ್ಕೊಂಡ್ರಂತೆ, MRI ಕೊಡಿ ಸರ್, ಸುಮಾರು ಕಷ್ಟ ಆಗ್ತಾ ಇದೆ ನಮ್ಗೆ ಹೋಗಿ ಬರೋದಂತೆ. ಸುಮ್ಮನೆ ಸ್ಯಾಂಕ್ಷನ್ ಆಗಿದೆ. 6-7 ತಿಂಗಳಲ್ಲಿ MRI ಸರ್ವಿಸಸ್ ಸಹಿತ ನಾವು ಕೊಡ್ತೀವಿ. ದೊಡ್ಡ ಕಾಯಿಲೆ ಹೀಗೆ ಕೆಲವೊಂದು ಹೃದಯ ರೋಗಕ್ಕೆ ಸಂಬಂಧಿಸಿದ ಇರ್ಬೋದು, ಈ ನ್ಯೂರಾಲಜಿಗೆ ಸಂಬಂಧಿಸಿ, ನರಕ್ಕೆ ಸಂಬಂಧಿಸಿ ಇರ್ಬೋದು, ಇಂಥದಕ್ಕೆಲ್ಲ ಸ್ವಲ್ಪ ಹೊರಗೆ ಹೋಗ್ತಾ ಇದ್ದಾರೆ. ಅಂಥವ್ ಸಹಿತ ಆದಷ್ಟು ನಾವು ಇಲ್ಲೇ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ.
1: ಈಗ ಲ್ಯಾಬ್ ಮತ್ತೆ ಸ್ಕ್ಯಾನ್ ಸೇವೆಗಳು ಇವೆ, ಇದರ ಬಗ್ಗೆ ಸ್ವಲ್ಪ ನಮ್ಮ ಕೇಳುಗರಿಗೆ ಹೇಳಿ.
0: ಸರ್, ಈಗ ನೋಡಿ, ಲ್ಯಾಬು ನಮ್ಮದು 24/7 ಇದೆ. ಅಂದರೆ ಸಂಡೇ ಗೌರ್ಮೆಂಟ್ ಹಾಲಿಡೇಸ್ ಏನಿಲ್ಲ, ಯಾವಾಗ ಯಾರೇ ಆಗಲಿ ಏನೇ ಒಂದು ಲ್ಯಾಬ್ ಬಗ್ಗೆ ಅಂದರೆ ರಕ್ತ ಪರೀಕ್ಷೆ ಇರ್ಬೋದು, ಬೇರೆ ಏನೇ ಪರೀಕ್ಷೆ ಇರ್ಬೋದು ಮಾಡಬೇಕಂದ್ರೆ ಇಲ್ಲಿ ಬರ್ಬೋದು. ಯಾಕೆ ಬರಬೇಕಂದ್ರೆ ತುಂಬ ಹೆಮ್ಮೆಯಿಂದ ಅಂತೀವಿ, ನಮ್ಮದು ಪ್ರತಿ ತಿಂಗಳ ನಮ್ಮ ರಿಪೋರ್ಟ್ಸ್ ಏನಿದೆ CMC ವೆಲ್ಲೂರ್ ಕ್ರಿಶ್ಚಿಯನ್ ಮೆಡಿಕಲ್ ಕಾಲೇಜ್ ವೆಲ್ಲೂರ್ಗೆ, ಅದು ಕ್ವಾಲಿಟಿ ಕಂಟ್ರೋಲ್ ಅಂತೀವಿ ನಾವು. ತಿಂಗಳ ತಿಂಗಳ ಅವ್ರೇನು ಮಾಡ್ತಾರೆ, ಅವ್ರ ಕಡೆ ಮೆಂಬರ್ಶಿಪ್ ತೊಗೊಂಡ್ಮೇಲೆ ಅವರೇ ಸ್ಯಾಂಪಲ್ಸು ನಮ್ಮದು ಅವ್ರ ಕಡೆಯಿಂದ ಸ್ಯಾಂಪಲ್ಸು ವಿತೌಟ್ ಇದು ನಮಗೆ ಕಳಿಸ್ತಾರೆ, ಹೆಸರು ಗೆಸರು ಏನಿಲ್ಲ. ನಾವು ನಮ್ಮ ಲ್ಯಾಬ್ನಲ್ಲಿ ಅದನ್ನು ಟೆಸ್ಟ್ ಮಾಡಿ ಅದರ ರಿಸಲ್ಟ್ಸ್ ನಾವು ಅಲ್ಲಿಗೆ ಕಳಿಸ್ಬೇಕು. ಕಳಿಸಿದ್ಮೇಲೆ ಅವರು ಸ್ಟ್ಯಾಂಡರ್ಡ್ ಇದೆಯೋ ಇಲ್ಲ ಅಂತ ನೋಡಿ ನಮಗೆ ಸರ್ಟಿಫಿಕೇಟ್ ಕೊಡ್ತಾರೆ. ಸೊ ಅಕ್ಯುರೇಸಿ ಎಲ್ಲಿ ತನಕ ಇದೆ ಅಂತ ಲ್ಯಾಬ್ ರಿಪೋರ್ಟ್ಸು. ಸೊ ನನಗೆ ತುಂಬ ಸಂತೋಷವಾದ ವಿಷಯ ಏನಂದರೆ, ಪ್ರತಿ ಸಲ ನಮ್ಮದು A+ ಅವ್ರು B+ ಬಿಟ್ಟು ಇಲ್ಲಿ ತನಕ ಅದಕ್ಕಿಂತ ಕಡಿಮೆ ಬರ್ತಾ ಇಲ್ಲ. ಸೊ ತುಂಬ ಸಂತೋಷವಾದ ವಿಷಯ, ರಿಪೋರ್ಟ್ ಅಕ್ಯುರೇಸಿ ಕರೆಕ್ಟ್ ಇರುತ್ತೆ ಅಂತ ಒಂದು. ಮತ್ತು ನಮ್ಮಲ್ಲಿ ಲ್ಯಾಬ್ನಲ್ಲಿ ವಿಷಯ ಏನಂದರೆ, ಹಾರ್ಮೋನ್ ಅನಲೈಸರ್ ಫುಲ್ಲಿ ಆಟೋಮೇಟೆಡ್ ಇದೆ. ಇದರಿಂದ ಏನಾಗುತ್ತೆ, ನಿಮಗೆ ಬೇಗ ಲ್ಯಾಬ್ ಟೆಸ್ಟ್ ಕೊಡೋಕ್ಕೆ ನಮಗೆ ತುಂಬ ಅನುಕೂಲ ಆಗುತ್ತೆ. ಥೈರಾಯ್ಡ್ ಪ್ರೊಫೈಲು, ಸ್ಪೆಷಲಿ ಈಗ ನಾನು ಮಾತಾಡೋದು ಈ ಥೈರಾಯ್ಡ್ ಪ್ರೊಫೈಲ್ ಇರ್ಬೋದು, ವೈಟಮಿನ್ D ಇರ್ಬೋದು, ವೈಟಮಿನ್ B12 ಇರ್ಬೋದು, beta HCG ಅನ್ನೋದು, ಈ 4 ಇಲ್ಲಿ ಎಲ್ಲಿ ಆಗೋದಿಲ್ಲ, ಕೇವಲ ಮ್ಯಾಂಗ್ಳೂರ್ನಲ್ಲಿ ಆಗೋದು. ಇದು ನಮ್ಮ ಹಾಸ್ಪಿಟಲ್ನಲ್ಲಿ ಇರೋ ಲ್ಯಾಬು, ಇಲ್ಲೇ ನಾವು ಟೆಸ್ಟ್ ಅಂದರೆ ಮ್ಯಾಂಗ್ಳೂರ್ ಹೋಗಬೇಕಾಗಿಲ್ಲ, ಜನರು ಇಲ್ಲೇ ನಾವು ಮಾಡಿ ಕೊಡೋಕ್ಕೆ ಸಾಧ್ಯತೆ ಇದೆ. ಇದರಿಂದ ಏನಾಗುತ್ತೆ, ನಮ್ಮ ಡಾಕ್ಟರ್ಸ್ ಸಹಿತ ಕಾಯೋದಬೇಕಾಗಿಲ್ಲ.
1: ಹೌದು,
0: ಇಮಿಡಿಯೇಟ್ಲಿ ರಿಪೋರ್ಟ್ ಆದ ಕೂಡಲೇ ಜನರಿಗೆ ನಾವು ಇಮಿಡಿಯೇಟ್ಲಿ ಸೇವೆ ಮಾಡುವ ಒಂದು ಅವಕಾಶ ನಮಗೆ ಸಿಗ್ತಾ ಇದೆ. ಇದರ ಜೊತೆಗೆ ನಮ್ಮ ಹಾಸ್ಪಿಟಲ್ನಲ್ಲಿ ಬಯೋ ಕೆಮಿಸ್ಟ್ರಿ ಫುಲ್ಲಿ ಆಟೋಮ್ಯಾಟಿಕ್ ಇದಿದೆ, ಹಾರ್ಮೋನಲ್ ಫುಲ್ಲಿ ಆಟೋಮ್ಯಾಟಿಕ್ ಇಕ್ವಿಪ್ಮೆಂಟ್ ಇದೆ. HbA1c ಅಂತಾರೆ, ಅಂದರೆ ಇದು ಇಯರ್ಲಿ 3 months ಆ್ಯಾವ್ರೇಜು ಶುಗರ್ ಆ್ಯಾವ್ರೇಜು ಕೊಡ್ತಾ ಇದೆ. ಇದು ನಮ್ಮ ತಾಲೂಕಿನಲ್ಲಿ ನಮ್ಮ ಒಂದೇ ಹಾಸ್ಪಿಟಲ್ನಲ್ಲಿ ಇದು ಇರೋದು, HbA1c ಅನ್ನೋದು. ಮತ್ತು ಇದೊಂದು ಹೈ ಪರ್ಫಾರ್ಮೆನ್ಸ್ ಲಿಕ್ವಿಡ್ ಕ್ರೊಮೆಟೋಗ್ರಫಿ ಅಂತ ಅಂತಾರೆ, ಅಂದರೆ HPCL ಅಂದರೆ. ಸೊ ಈ ಇಂಥ ಒಂದು ಅತ್ಯಾಧುನಿಕವಾದ ಒಂದು ಇಕ್ವಿಪ್ಮೆಂಟು ಪೂಜ್ಯರು ನಮಗೆ ಕೊಟ್ಟಿದ್ದಾರೆ. ಇದು ಎಲ್ಲ ತುಂಬ ಕಾಸ್ಟ್ಲಿ ಮಿಷಿನ್ಸ್ ಇವೆಲ್ಲ, ಆದರೂ ಜನರಿಗೆ ಬೇಗ ರಿಪೋರ್ಟ್ಸ್ ಬರಲಿ, ಡಾಕ್ಟರ್ಸ್ಗೆ ಬೇಗ ಅವ್ರಿಗೆ ಅನುಕೂಲ ಆಗುತ್ತೆ ಕೊಡೋದಕ್ಕಂತ ಇಂಥದ್ದು ಮಾಡ್ತಾ ಇದ್ವಿ. ನಮ್ಮ ಕಡೆ ಯಾವುದೇ ಒಂದು ಜನರು ಬಂದಾಗ 24/7 ಸರ್ವಿಸಸ್ ಇದೆಲ್ಲ ತಾವು ಪಡ್ಕೋಬಹುದು.
1: ಆಸ್ಪತ್ರೆಯಲ್ಲಿ ನಡೆಯುವಂತ ವಿಶೇಷ ಚಿಕಿತ್ಸೆಗಳ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ.
0: ಸ್ಪೆಷಲಿ ನಮ್ಮಲ್ಲಿ ಫುಡ್ ಕೇರ್ ಸೆಂಟರ್ನೂ ಇದೆ, ಇದು ಯೂಸಲಿ ಅಲ್ಲಿ ಇರಲ್ಲ. ಇದಕ್ಕಿಂತ ನಮ್ಮ ಶಸ್ತ್ರಚಿಕಿತ್ಸೆಗಳ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡ್ತೇನೆ. ತುಂಬ ಹೆಮ್ಮೆಯಿಂದ ಅನ್ಬೋದು, ಮೊನ್ನೆ ಇತ್ತೀಗ ವಿಶ್ವದಲ್ಲಿಯೇ ಮೊದಲ ಬೆನ್ನು ಮೂಳೆ ಗಡ್ಡೆ ಮತ್ತು ಡ್ಯೂರಲ್ ಯಶಸ್ವಿ ಶಸ್ತ್ರಚಿಕಿತ್ಸೆ ನಮ್ಮಲ್ಲಿ ನಡೆದಿದೆ, ವರ್ಲ್ಡ್ನಲ್ಲಿ ಫಸ್ಟ್. ಯಾಕಂದರೆ ಇವನ್ ಕೊರಿಯನ್ ಡಾಕ್ಟರ್ಸ್, ಯೂಸಲಿ ಕೊರಿಯಾ ಈಸ್ ನೋನ್ ಫಾರ್ ಇಂಥ ಒಂದು ಶಸ್ತ್ರಚಿಕಿತ್ಸೆ, ಅವರು ಸಹಿತ ತುಂಬ ಆಶ್ಚರ್ಯ, ಡೆಹ್ರಾಡೂನ್ನಲ್ಲಿ ನಡೆದ ಒಂದು ಇದರಲ್ಲಿ ನಮ್ಮ ಡಾಕ್ಟರ್ಸು ಮಾಡಿದ ಕೇಳಿ ಅವರಿಗೆ ತುಂಬ ಆಶ್ಚರ್ಯ ಆಗಿದೆ. ಸೊ ಇಂಥ ಒಂದು ಸರ್ಜರಿ ಆಗಿ 68 ಒಂದು ಲೇಡಿಗೆ ಇದು ಮಾಡಿದ್ದಾರೆ. ಅವರು ತುಂಬ ಬೇಗ ನಯವಾಗಿ ಅವರು ಆರಾಮಾಗಿ ನಡೆಯೋದು ಅವ್ರ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ತಮಗೆ ಅಂದಿದ್ದಾಗ ಕೀಹೋಲ್ ಸರ್ಜರೀಸ್ ನಮ್ಮ ಕಡೆ ನಡೀತಾ ಇದ್ದಾವೆ. ಮತ್ತು ಬಾಯಿ ಕ್ಯಾನ್ಸರ್ ಅದು ಏನಿದೆ, ನಮ್ಮಲ್ಲಿ ಒಳ್ಳೆ ಫೆಲೋಶಿಪ್ ಮಾಡಿದ ಡಾಕ್ಟರ್ ಇದ್ದಾರೆ, ಕ್ಷಯಕರವಾದ ಬಾಯಿ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆ, ವಕ್ರಪಾದ ಮಗುವಿದ ಶಸ್ತ್ರಚಿಕಿತ್ಸೆ, ಇದು ತುಂಬ ಕ್ಲಿಷ್ಟವಾದ ಒಂದು ಇದಾಗಿದೆ. ಉಬ್ಬಿರುವ ರಕ್ತನಾಳಿಗೆ ಎಂಡೋಸ್ಕೋಪ್ ಎಂಡೋವೇನರ್ ಲೇಸರ್ ಶಸ್ತ್ರಚಿಕಿತ್ಸೆ ನಡೆದಿದೆ. ಟೋಟಲ್ ನೀ ರಿಪ್ಲೇಸ್ಮೆಂಟ್ ಹಾಗೂ ಟೋಟಲ್ ಹಿಪ್ ರಿಪ್ಲೇಸ್ಮೆಂಟು, ಅದೇ ಥರ ಏಕಕಾಲಕ್ಕೆ ಎರಡು ಕಾಲಿಗೆ ಟೋಟಲ್ ನೀ ರಿಪ್ಲೇಸ್ಮೆಂಟು ಆಗಿದೆ. ಲ್ಯಾಪ್ರೋಸ್ಕೋಪಿಕ್ ಹಿಸ್ಟರೆಕ್ಟಮಿ ಶಸ್ತ್ರಚಿಕಿತ್ಸೆ ನಡೀತಾ ಇದ್ದಾವೆ. ಕಣ್ಣಿನ ಶಸ್ತ್ರಚಿಕಿತ್ಸೆ ಆ್ಯಸ್ ಯೂಶುವಲ್, ಮತ್ತು ಟ್ಯಾಪಿಂಗ್ ಶಸ್ತ್ರಚಿಕಿತ್ಸೆ, ಮತ್ತು ಇವು ಕಷ್ಟವಾದ ಏನು ದಂತ ಚಿಕಿತ್ಸೆ ಸಹಿತ ನಮ್ಮಲ್ಲಿ ನಡೀತಾ ಇದ್ದಾವೆ. ಇದಕ್ಕೆಲ್ಲ ಬೇಕಾದಂಥ ಅತ್ಯಾಧುನಿಕವಾದ ನಮ್ಮ ಕಡೆ 32 slice ಸ್ಕ್ಯಾನರ್ ಇದೆ, ಮತ್ತು 4 BPL ಎಲಿಸಾ 600 ವೆಂಟಿಲೇಟರ್ ನಮ್ಮಲ್ಲಿ ಟೋಟಲ್ 8 ಇದ್ದಾವೆ ಅಂತ ಅನ್ನೋದಕ್ಕೆ. ಇದರ ಜೊತೆಗೆ ಹಾರ್ಮೋನ್ ಪರೀಕ್ಷೆ, ಬಂಜೆತನ ಪರೀಕ್ಷೆ, ಇದಕ್ಕೆ ನಮಗೆ ಇವರು ಯಂತ್ರಗಳಿದ್ದಾವೆ. CM ನಾನು ತಮಗೆ ಅಂದಾಗೆ ಇದೆ. ಮತ್ತು ಎಲ್ಲದಕ್ಕಿಂತ ಇಂಪಾರ್ಟೆಂಟು ಏನಂದರೆ ಹಾಸ್ಪಿಟಲ್ನಲ್ಲಿ ಒಳ್ಳೆ ಟ್ರೈನ್ಡ್ ಸ್ಟಾಫ್ ಇದ್ದಾರೆ, ಟೆಕ್ನಿಷಿಯನ್ಸ್ ಇದೆ, ಈ ಯಂತ್ರಗಳನ್ನೆಲ್ಲ ಬಳಸೋದಕ್ಕೆ ಬೇಕಾದ ಎಲ್ಲ ವೆಲ್ ಟ್ರೈನ್ಡ್ ಸ್ಟಾಫ್ ಇದ್ದಾರೆ.
1: ಆಸ್ಪತ್ರೆಯ ಕಾರ್ಯಚಟುವಟಿಕೆಗಳು ಮತ್ತು ಆಸ್ಪತ್ರೆಯಲ್ಲಿ ವಿಶೇಷವಾಗಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವಂಥ ಸೌಲಭ್ಯಗಳು, ಆಸ್ಪತ್ರೆಯ ಮೂಲಕ ಜನಸಮುದಾಯಕ್ಕೆ ಕೊಡ್ತಿರುವಂಥ ವಿವಿಧ ರೀತಿಯಾದಂಥ ಸೇವೆಗಳಾಗಿರ್ಬೋದು, ಎಲ್ಲವನ್ನು ಕೂಡ ತಾವು ತಿಳಿಸಿದ್ದೀರಿ. ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದದಲ್ಲಿ ಕೂಡ ನಾವು ಸರಣಿ ಕಾರ್ಯಕ್ರಮಗಳನ್ನು SGM ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಸಹಯೋಗದಲ್ಲಿ ನಿರಂತರವಾಗಿ ಮಾಡುವ ಮೂಲಕ ಆರೋಗ್ಯದ ಕಾಳಜಿಯನ್ನು ಇನ್ನಷ್ಟು ಜನರಿಗೆ ತಲುಪಿಸಬೇಕನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡಿದ್ದೇವೆ ಸರ್. ಇಷ್ಟು ಹೊತ್ತು ನಮ್ಮ ಈ SGM ಆರೋಗ್ಯವಾಣಿ ಸರಣಿ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಕೊಟ್ಟದಕ್ಕಾಗಿ ನಮ್ಮ ಎಲ್ಲ ರೇಡಿಯೋ ಕೇಳುಗರ ಪರವಾಗಿ ಮತ್ತು ನಮ್ಮ ಸಂಸ್ಥೆಯ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ.
0: ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.

0: ರೋಗಮುಕ್ತ ಜಗತ್ತು ನೆನಪಿರಲಿ. ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
2: ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ನ ಹುಡುಕಾಟದಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಆಯ್ಕೆಯಾಗಿರಲಿ SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಉಜಿರೆ.
3: ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್.
2: ಗುಣಮಟ್ಟದ ತಾಂತ್ರಿಕ ಶಿಕ್ಷಣ, ನುರಿತ ಪ್ರಾಧ್ಯಾಪಕರು, ಆಧುನಿಕ ಲ್ಯಾಬ್, ಹಾಸ್ಟೆಲ್ ಸೌಲಭ್ಯ ಹಾಗೂ ಅತ್ಯುತ್ತಮ ಪ್ಲೇಸ್ಮೆಂಟ್.
3: ಈಗಲೇ ಪ್ರವೇಶಾತಿ ಆರಂಭಗೊಂಡಿದೆ. ಕಾಂಟ್ಯಾಕ್ಟ್ 8762127991 ಅಥವಾ 0825623691.
2: SDM ಇಂಜಿನಿಯರಿಂಗ್ ಕಾಲೇಜ್ ಉಜಿರೆ, ಎಕ್ಸಲೆನ್ಸ್ ಇನ್ ಎಜುಕೇಶನ್, ಕಮಿಟ್ಮೆಂಟ್ ಟು ಸೊಸೈಟಿ.

ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ

ಇದು ರೇಡಿಯೋ ನಿನಾದ 90.4 FM. ಈಗ ಭಾವಗೀತೆಗಳ ಪ್ರಸಾರ. ಮೊದಲಿಗೆ ಸಿ ಅಶ್ವಥ್ ಸಂಗೀತ ಸಂಯೋಜಿಸಿರುವ ಬಿ ಆರ್ ಲಕ್ಷ್ಮಣರಾವ್ ಅವರ ಕವನ, ಅಪೂರ್ವ ಶ್ರೀಧರ್ ಅವರ ಧ್ವನಿಯಲ್ಲಿ.

ಈಗ ಮೈಸೂರು ಅನಂತಸ್ವಾಮಿ ಸಂಗೀತ ಸಂಯೋಜಿಸಿರುವ ಕೆ ಎಸ್ ನರಸಿಂಹಸ್ವಾಮಿಯವರ ಕವನ ಅಪೂರ್ವ ಶ್ರೀಧರವರ ಧ್ವನಿಯಲ್ಲಿ ಅತ್ತಿತ್ತನ್ನು ಹೊಡೆದಿರು.

ಮುಂದಿನ ಗೀತೆ ಎನ್ ಎಸ್ ಪ್ರಸಾದ್ ಸಂಗೀತ ಸಂಯೋಜಿಸಿರುವ ನಿಸರ್ ಅಹಮದ್ ಅವರ ಕವನ, ಅಪೂರ್ವ ಶ್ರೀಧರ್ ಮತ್ತು ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ.

0: ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
2: ವೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ನ ಹುಡುಕಾಟದಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಆಯ್ಕೆಯಾಗಿರಲಿ SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಉಜಿರೆ.
3: ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್.
2: ಗುಣಮಟ್ಟದ ತಾಂತ್ರಿಕ ಶಿಕ್ಷಣ, ನುರಿತ ಪ್ರಾಧ್ಯಾಪಕರು, ಆಧುನಿಕ ಲ್ಯಾಬ್, ಹಾಸ್ಟೆಲ್ ಸೌಲಭ್ಯ ಹಾಗೂ ಅತ್ಯುತ್ತಮ ಪ್ಲೇಸ್ಮೆಂಟ್.
3: ಈಗಲೇ ಪ್ರವೇಶಾತಿ ಆರಂಭಗೊಂಡಿದೆ. ಕಾಂಟ್ಯಾಕ್ಟ್ 8762127991 ಅಥವಾ 0825623691.
2: SDM ಇಂಜಿನಿಯರಿಂಗ್ ಕಾಲೇಜ್, ಉಜಿರೆ. ಎಕ್ಸಲೆನ್ಸ್ ಇನ್ ಎಜುಕೇಶನ್, ಕಮಿಟ್ಮೆಂಟ್ ಟು ಸೊಸೈಟಿ.

ಅವರು ರೋಗಮುಕ್ತ ಜಗತ್ತು ನೆನಪಿರಲಿ. ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣ ಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತ್ನಿಂದ ಈ ಪ್ರಕಟ

ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ನಾನಿವತ್ತು ಖುಷಿ ಖಜಾನೆ ಪ್ರೋಗ್ರಾಮ್ ಅಲ್ಲಿ ಮೊಬೈಲ್ ನಮ್ಮ ಫ್ರೆಂಡ್ ಎನಿಮಿನಾ ಅನ್ನೋ ವಿಷಯದ ಬಗ್ಗೆ ಮಾತಾಡ್ತೀನಿ. ಯಾಕಂದ್ರೆ ನಮ್ಮೆಲ್ಲರ ಜೊತೆನು ಒಂದು ಜೀವ ಇಲ್ದಿರೋ ವಸ್ತು ನಮ್ಮ ಜೀವನದಲ್ಲಿ ಒಬ್ಬ ಜೀವ ಇರೋ ವ್ಯಕ್ತಿಗಿಂತ ಹೆಚ್ಚು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಅದೇ ನಮ್ ಕೈಯಲ್ಲಿರೋ ಮೊಬೈಲ್. ಆದ್ರೆ ಯಾರಾದ್ರೂ ಯಾವತ್ತಾದ್ರೂ ಮೊಬೈಲ್ ಕೆಟ್ಟದಾ ಒಳ್ಳೇದಾ ಅಂತ ಕೇಳಿದ್ರೆ ಮೆಜಾರಿಟಿ ಮೊಬೈಲ್ ಕೆಟ್ಟದು ಅಂತಾನೆ ಹೇಳ್ತಾರೆ. ಮೊಬೈಲ್ ನೋಡಿದ್ರೆ ಹಾಳಾಗ್ತಾರೆ ಅಂತಾರೆ. ಎಲ್ರ ಮನಸ್ಸಲ್ಲೂ ಇರೋದು ಅದೇ. ಆದ್ರೆ ಯಾಕೆ ಹಾಗಂತಾರೆ ಅಂತ ಗೊತ್ತಿಲ್ಲ. ಎಲ್ರಿಗೂ ಮೊಬೈಲ್ ಬೇಕು, ಆದ್ರೆ ಅದನ್ನ ಹೇಗೆ ಬಳಸ್ಕೋಬೇಕು ಅಂತ ಗೊತ್ತಿಲ್ಲ. ಮೊಬೈಲ್ ಕೂಡ ನಮ್ಮ ಫ್ರೆಂಡೇ, ಆದ್ರೆ ಅದನ್ನ ಸರಿಯಾಗಿ ಬಳಸ್ಕೊಂಡ್ರೆ ಮಾತ್ರ. ಹಾಗಾದ್ರೆ ಮೊಬೈಲ್ ಅಲ್ಲಿ ಅಂತದ್ದೇನಿದೆ, ಅದು ಹೇಗೆ ನಮ್ಮ ಫ್ರೆಂಡ್ ಆಗುತ್ತೆ, ಇದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡ್ ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM. ನಿಮ್ ಜೊತೆ ಮಾತಾಡ್ತಿರೋದು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಆಗ್ಲೇ ನಾವು ಮೊಬೈಲ್ ಫೋನ್ ನಮ್ಮ ಫ್ರೆಂಡ್ ಅಂತ ಅಂದೆ, ಹೇಗೆ ಅಂತ ಈಗ ಹೇಳ್ತೀನಿ ಕೇಳಿ. ಈಗ ಎಲ್ರೂ ಮಕ್ಕಳ ಕೈಯಲ್ಲಿ ಫೋನ್ ಕೊಟ್ರೆ ಮಕ್ಕಳು ಹಾಳಾಗ್ತಾರೆ, ಮಕ್ಕಳಿಗೆ ಫೋನ್ ಹುಚ್ಚು ಹಿಡಿಯುತ್ತೆ ಅಂತಾರೆ. ಅದೇ ಡುಲಿಂಗೋ ಆಪ್, ಖಾನ್ ಅಕಾಡೆಮಿ ಆಪ್, ಫೋಟೋ ಮ್ಯಾಥ್, ಬೈಜೂಸ್ ನಂತಹ ಆಪ್ಗಳು ಮಕ್ಕಳಿಗೆ ನಾಲೆಡ್ಜ್ ಪಡ್ಕೊಳ್ಳೋಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಡುಲಿಂಗೋ ಅನ್ನೋ ಆಪ್ ಮಕ್ಕಳಿಗೆ ಸೇರಿದಂತೆ ಎಲ್ಲರಿಗೂ ಸುಮಾರು 40 ಹೆಚ್ಚು ಭಾಷೆಯನ್ನ ಕಲಿಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದರ ಜೊತೆ ಈ ಬೈಜೂಸ್, ಖಾನ್ ಆಪ್, ವೇದಾಂತನಂತ ಆಪ್ಗಳು ಮಕ್ಕಳಿಗೆ ಮ್ಯಾಥ್ಸ್, ಸೈನ್ಸ್ ನಂತಹ ಸಬ್ಜೆಕ್ಟ್ಗಳನ್ನ ಹೇಳ್ಕೊಡಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು ಮಕ್ಕಳಿಗೆ ಅಂತಾನೆ ಕೆಲವು ಸ್ಟೋರಿ ಆಪ್ಸ್ ಇದೆ. ಅಂದ್ರೆ ಈ ಪ್ರತಿಲಿಪಿ, ಕುಕು FM, ಸ್ಟೋರಿ ಟೆಲ್, ಅಮೆಜಾನ್ ಕಿಂಡಲ್, ಹೀಗೆ ತುಂಬಾ ಇದೆ. ಮಕ್ಕಳಿಗೆ ಇಂತಹ ಸ್ಟೋರಿ ಆಪ್ಗಳಿಂದ ಕತೆ, ಹಾಡು ಮುಂತಾದವುಗಳನ್ನ ಧ್ವನಿ ರೂಪದಲ್ಲಿ ಕೇಳಿಸ್ಬೋದು. ಇನ್ನು ಈಗಿನ ಜನರೇಷನ್ಗೆ ತುಂಬಾ ಯೂಸ್ಫುಲ್ ಆಗಿರೋದು ಓಲಾ, ಊಬರ್, ಸ್ವಿಗ್ಗಿ ಮತ್ತೆ ಜೊಮ್ಯಾಟೊ. ಈ ಓಲಾ ಮತ್ತೆ ಊಬರ್ ಟ್ಯಾಕ್ಸಿ ಬುಕಿಂಗ್ ಆಪ್ಗಳು. ನಾವು ಎಲ್ಲಾದ್ರೂ ಹೋಗಿ ವೆಹಿಕಲ್ ಇಲ್ಲದೆ ಒದ್ದಾಡಿದಾಗ ಈ ಓಲಾ ಅಥವಾ ಊಬರ್ನ ಸಹಾಯದಿಂದ ಕಾರ್ ಅಥವಾ ಟ್ಯಾಕ್ಸಿನ ಬುಕ್ ಮಾಡಬಹುದು. ಸುಮ್ಮನೆ ಆಟೋ ಹಿಡಿಬೇಕು ಅನ್ನೋ ಟೆನ್ಷನ್ ಇರಲ್ಲ. ಇನ್ನು ಸ್ವಿಗ್ಗಿ ಮತ್ತೆ ಜೊಮ್ಯಾಟೊ ನಮ್ಗೆ ಹೊಟ್ಟೆ ಹಸ್ದಾಗ ನಾವಿರೋ ಜಾಗಕ್ಕೆ ಊಟ ತಂದ್ಕೊಡೋ ಆಪ್ಗಳು. ಅಲ್ಲದೆ ನಾವ್ ಎಲ್ಲಾದ್ರೂ ಗೊತ್ತಿಲ್ಲದೆ ಇರೋ ಊರಿಗೆ ಹೋದ್ರೆ ಅಲ್ಲೇ ಹತ್ತಿರದಲ್ಲಿರೋ ಹೋಟೆಲ್ ಹುಡ್ಕಕ್ಕೂ ಇದು ನಮ್ಗೆ ಹೆಲ್ಪ್ ಮಾಡುತ್ತೆ. ಇನ್ನಷ್ಟು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಇದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲಾ. ಎಸ್, ಆಗ್ಲೇ ಕೆಲವು ಆಪ್ಗಳ ಬಗ್ಗೆ ಮಾತಾಡ್ತಿದ್ವಿ ಅಲ್ವಾ, ಅದನ್ನ ಕಂಟಿನ್ಯೂ ಮಾಡೋಣ. ನಾನಿವಾಗ ಒಂದು ಸ್ಪೆಷಲ್ ಆಪ್ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ, ಅದೇ ವೇಸ್ ಆಪ್. ಇದೇನಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಹೇಳ್ತೀನಿ ಕೇಳಿ. ನಾವೆಲ್ಲಾದ್ರೂ ಹೋಗ್ತಿದ್ದೀವಿ ಅಂದ್ರೆ ಈ ವೇಸ್ ಆಪ್ ಎಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ, ಎಲ್ಲಿ ರೋಡ್ ಬ್ಲಾಕ್ ಆಗಿದೆ ಅಂತ ಮುಂಚೆನೆ ನಮ್ಗೆ ತೋರಿಸುತ್ತೆ. ಬರೀ ಅಷ್ಟೇ ಅಲ್ಲ, ಎಲ್ಲಿ ರೋಡ್ ಕೆಲಸ ಆಗ್ತಿದೆ, ಎಲ್ಲಿ ರಸ್ತೆ ಮುಚ್ಚಿದ್ದಾರೆ, ಎಲ್ಲಿ ಆಕ್ಸಿಡೆಂಟ್ ಆಗಿದೆ ಅಂತಾನೂ ತೋರಿಸುತ್ತೆ. ಅಲ್ಲದೆ ನಾವ್ ಯಾವ ರೂಟಿಂದ ಹೋಗ್ಬೋದು ಮತ್ತೆ ಯಾವ ರೂಟಿಂದ ಹೋದ್ರೆ ಬೇಗ ರೀಚ್ ಆಗ್ತೀವಿ ಅನ್ನೋದನ್ನು ತೋರಿಸುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಆಪ್ ಬಗ್ಗೆ ಮಾತಾಡೋದಿದೆ, ಅದ್ ಯಾವ್ದು ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡ್ ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಹಲೋ, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಈ ಸ್ಪೀಡ್ ಆಗಿ ಹೋಗ್ತಿರೋ ಪ್ರಪಂಚದಲ್ಲಿ ಹೈ ಸ್ಪೀಡ್ ಆಗಿ ಓಡ್ತಿರೋದು ಅಂದ್ರೆ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಹಿಂದೆ ಪ್ರಪಂಚದಲ್ಲಿ ವೇಗವಾಗಿ ಓಡ್ತಿದ್ದುದು ಯಾವುದು ಅಂತ ಕೇಳಿದ್ರೆ ಮನುಷ್ಯನ ಮನಸ್ಸು ಅಂತಿದ್ರು. ಅದೇ ಈಗ ಕೇಳಿದ್ರೆ ಚಾಟ್ GPT, ಜೆಮಿನಿ, ಮೆಟಾ AI ಅಂತಾರೆ. ಮನುಷ್ಯನಾದ್ರೂ 1 ಸೆಕೆಂಡ್ ಯೋಚನೆ ಮಾಡಬಹುದು, ಆದ್ರೆ ಚಾಟ್ GPT, ಜೆಮಿನಿ, AI 1/2 ಸೆಕೆಂಡು ಯೋಚನೆ ಮಾಡದೆ ತಟ್ ಅಂತ ನಾವು ಕೇಳಿದಕ್ಕೆಲ್ಲ ಉತ್ತರ ಕೊಡುತ್ತೆ. ಈ ಆಪ್ಗಳನ್ನ ಸೃಷ್ಟಿ ಮಾಡಿರೋ ಮನುಷ್ಯನನ್ನೇ ಹಿಂದೆ ಹಾಕಿ ಕೈಗೆ ಸಿಗದಿರೋಷ್ಟು ಸ್ಪೀಡ್ ಆಗಿ ಓಡ್ತಿದೆ. ಹಿಂದೆ ನಮ್ಗೇನಾದ್ರೂ ಬೇಕು ಅಂದ್ರೆ ಅಥವಾ ಕೇಳ್ಬೇಕು ಅನ್ಸಿದ್ರೆ ಗೂಗಲ್ ಮಾತ್ರ ಹೆಲ್ಪ್ ಮಾಡ್ತಿದ್ದುದು. ಆದ್ರೆ ಈಗ ಗೂಗಲ್ನ ಮರೆಸೋ ಅಷ್ಟು ಈ AI ಆಪ್ಗಳು ಬೆಳೀತಾ ಇವೆ. ನಮ್ಮನ್ನ ಹೆಚ್ಚು ಕಾಯಿಸದೆ ಕೇಳಿದ ತಕ್ಷಣ ಕೇಳಿದಕ್ಕೆಲ್ಲ ಉತ್ತರ ಕೊಡೋ ಈ ಆಪ್ಗಳು ನಮ್ಮ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಕೊಡುತ್ತೆ, ಜೊತೆಗೆ ಕಂಫರ್ಟ್ ಕೂಡ ಕೊಡುತ್ತೆ. ನಾನು ಆಗ್ಲೇ ಒಂದು ಸೂಪರ್ ಆಪ್ ಬಗ್ಗೆ ಹೇಳ್ತೀನಿ ಅಂತ ಅಂದಿದ್ದೆ. ಆ ಸೂಪರ್ ಆಪ್ ಹೆಸರು Tata 1MG. ಈ ಆಪ್ ನಲ್ಲಿ ನಾವು ಔಷಧಿಗಳನ್ನ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಬಹುದು, ಹೆಲ್ತ್ ರಿಲೇಟೆಡ್ ಅಡ್ವೈಸ್ ನ ಪಡ್ಕೋಬಹುದು. ಮತ್ತೆ Tata 1MG ಆಪ್ ನಲ್ಲಿ ಬ್ಲಡ್ ಟೆಸ್ಟ್ ಅಥವಾ ಬೇರೆ ಬೇರೆ ಲ್ಯಾಬ್ ಟೆಸ್ಟ್ ಗಳಿದ್ರೆ ಬುಕ್ ಮಾಡ್ಕೋಬಹುದು, ಜೊತೆಗೆ ಲ್ಯಾಬ್ ರಿಪೋರ್ಟ್ ಗಳನ್ನ ಆನ್ಲೈನ್ ಅಲ್ಲೇ ನೋಡಬಹುದು. ಮತ್ತೆ ಏನಕ್ಕೆ ತಡ, ನೀವು ಯೂಸ್ ಮಾಡಿ, ಈ ಆಪ್ ಗಳು ನಿಮ್ ಫೋನ್ ಅಲ್ಲೂ ಇರುತ್ತೆ. ನೀವು ಕೂಡ ಈ ಆಪ್ಗಳನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಇನ್ನಷ್ಟು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ 2 ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಸುಮ್ನೆ ಫೋನ್ ನ ಎಂಟರ್ಟೈನ್ಮೆಂಟ್ ಆಗಿ ಉಪಯೋಗಿಸುವ ಬದಲು ಹೀಗೆ ಯೂಸ್ಫುಲ್ ಆಗಿ ಉಪಯೋಗಿಸುವುದನ್ನ ಶುರು ಮಾಡಿ. ಆಗ ನಮ್ ಫೋನೇ ನಮ್ಮ ಬೆಸ್ಟ್ ಫ್ರೆಂಡ್ ಆಗುತ್ತೆ. ಇವತ್ತಿನ ಈ ಇನ್ಫಾರ್ಮೇಟಿವ್ ಪ್ರೋಗ್ರಾಮ್ ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಮತ್ತೆ ಮುಂದಿನ ಸಲ ಒಂದು ಹೊಸ ವಿಷಯ ನಿಮ್ಗೋಸ್ಕರ ತರ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ, ಖುಷಿಯಾಗಿರಿ. ಇದು ನಿಮ್ಮ ನೆಚ್ಚಿನ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ನ ಹುಡುಕಾಟದಲ್ಲಿದ್ದೀರಾ? ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರಲಿ SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಉಜಿರೆ.
1: ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್.
0: ಗುಣಮಟ್ಟದ ತಾಂತ್ರಿಕ ಶಿಕ್ಷಣ, ನುರಿತ ಪ್ರಾಧ್ಯಾಪಕರು, ಆಧುನಿಕ ಲ್ಯಾಬ್, ಹಾಸ್ಟೆಲ್ ಸೌಲಭ್ಯ ಹಾಗೂ ಅತ್ಯುತ್ತಮ ಪ್ಲೇಸ್ಮೆಂಟ್.
1: ಈಗಲೇ ಪ್ರವೇಶಾತಿ ಆರಂಭಗೊಂಡಿದೆ. ಕಾಂಟ್ಯಾಕ್ಟ್ 8762127991 ಅಥವಾ 0825623691.
0: SDM ಇಂಜಿನಿಯರಿಂಗ್ ಕಾಲೇಜ್, ಉಜರೆ. ಎಕ್ಸಲೆನ್ಸ್ ಇನ್ ಎಜುಕೇಶನ್, ಕಮಿಟ್ಮೆಂಟ್ ಟು ಸೊಸೈಟಿ.

ಊರು ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತ್ನಿಂದ ಈ ಪ್ರಕಟ

0: ವೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ನ ಹುಡುಕಾಟದಲ್ಲಿದ್ದೀರಾ? ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರಲಿ SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಉಜಿರೆ.
1: ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್.
0: ಗುಣಮಟ್ಟದ ತಾಂತ್ರಿಕ ಶಿಕ್ಷಣ, ನುರಿತ ಪ್ರಾಧ್ಯಾಪಕರು, ಆಧುನಿಕ ಲ್ಯಾಬ್, ಹಾಸ್ಟೆಲ್ ಸೌಲಭ್ಯ ಹಾಗೂ ಅತ್ಯುತ್ತಮ ಪ್ಲೇಸ್ಮೆಂಟ್.
1: ಈಗಲೇ ಪ್ರವೇಶಾತಿ ಆರಂಭಗೊಂಡಿದೆ. ಕಾಂಟ್ಯಾಕ್ಟ್ 8762127991 ಅಥವಾ 0825623691.
0: SDM ಇಂಜಿನಿಯರಿಂಗ್ ಕಾಲೇಜ್, ಉಜರೆ. ಎಕ್ಸಲೆನ್ಸ್ ಇನ್ ಎಜುಕೇಶನ್, ಕಮಿಟ್ಮೆಂಟ್ ಟು ಸೊಸೈಟಿ.
2: ಮಾತರಗಳ ನಮಸ್ಕಾರ. ಧ್ಯಾನ ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ. ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ ಅವು ಹೊಸ ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದುಲ್ಲೇರ್ ತೀರಿದ ಬಾರಿ ಸಂತೋಷ ಅಂಡ್ ಅಕ್ಕಲ ಈ ಪ್ರಯತ್ನಕ್ಕೆ ಯಶಸ್ಸಾಗಡನ್ನು ಪ್ರಾರ್ಥಿಸ.
3: ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.

ಮಾತ್ರಗ್ಲ ನಮಸ್ಕಾರ. ಯಾನ ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರದ ಮೂಲಕ ರೇಡಿಯೋ ನಿನಾದ ಅವು ಪೊಸಪೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದ್ರಲೇರ್ ತೀರಿದ ಬಾರಿ ಸಂತೋಷ ಅಂಡ್ ಅವು ಜನಕ್ಲೆಗ್ ಬಾರಿ ಪ್ರಿಯ ಒಂದುಂಡು. ಐತ ಒಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಪೊಸತ್ತಾದ ಬೇತೆ ಬೇತೆ ಪದ್ಯಲೆ ನಾವು ಕೊಂಕಣಿ ಆದಿಪ್ಪು, ಕನ್ನಡ ಆದಿಪ್ಪು, ತುಳು ಆದಿಪ್ಪು ಐನ್ಲ ಪ್ರಚಾರ ಮಲ್ಪನಂಚಿನ ಉಲ್ಲಾಸಡುಲ್ಲೇರ್ ಅಕ್ಲ ಈ ಪ್ರಯತ್ನಕ್ಕೆ ಯಶಸ್ಸಾವಡನ್ನು ಪ್ರಾರ್ಥಿಸ.

ಕಾಲೇಜಿರೋ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಲ ಪ್ರತಿ ತಿಂಗಳತೋ ಸಿರೂತ ತಿಂಗಳಾಸಂ ಪಿನ್ನ ನಾಲಾ ಮತ್ತು ವಾರತ್ತೋ ಲಾಸ್ಟ್ ತಿಂಗಳಾಸ ವಿಶೇಷ ಮಾಯೋ ಬ್ಯಾರಿ ಪಾಸಿರೋ ಕಾರ್ಯಕ್ರಮ ಪ್ರಸಾರ ಉಂಡು. ನಿಂಗಲ ಪ್ರತಿಭೆ ಅನುಭವ ಕವನ ಕತೆ ಪಾಠ ಪಿನ್ನ ಚೊಮ್ಮೆ ವಿಚಾರಂಗ ಶೇರ್ ಹಾಕುವ ಇದರ ಬಾರಿ ನಲ್ಲೋ ವೇದಿಕೆ. ನಿಂಗ ನಂಗಲ ಕಾರ್ಯಕ್ರಮತ್ತ ಭಾಗವಹಿಸರು ಬ್ಯಾರಿ ಬಾಸರ ಹೆಸರು ಸಂಸ್ಕೃತಿ ನಿಂಗಲ ಧ್ವನಿರೋ ಕೇಪಾಟರು ತಪ್ಪಾಂಟೆ ಕಾದು ಕೊಡುಕರು ಎಸ್ ಡಿ ಎಂ ಕಾಲೇಜಿರು ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.

0: ವೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ ನ ಹುಡುಕಾಟದಲ್ಲಿದ್ದೀರಾ? ಹಾಗಾದ್ರೆ ನಿಮ್ಮ ಆಯ್ಕೆ ಆಗಿರಲಿ SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಉಜಿರೆ.
1: ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್.
0: ಗುಣಮಟ್ಟದ ತಾಂತ್ರಿಕ ಶಿಕ್ಷಣ, ನುರಿತ ಪ್ರಾಧ್ಯಾಪಕರು, ಆಧುನಿಕ ಲ್ಯಾಬ್, ಹಾಸ್ಟೆಲ್ ಸೌಲಭ್ಯ ಹಾಗೂ ಅತ್ಯುತ್ತಮ ಪ್ಲೇಸ್ಮೆಂಟ್.
1: ಈಗಲೇ ಪ್ರವೇಶಾತಿ ಆರಂಭಗೊಂಡಿದೆ. ಕಾಂಟ್ಯಾಕ್ಟ್ 8762127991 ಅಥವಾ 0825623691.
0: SDM ಇಂಜಿನಿಯರಿಂಗ್ ಕಾಲೇಜ್ ಉಜರೆ, ಎಕ್ಸಲೆನ್ಸ್ ಇನ್ ಎಜುಕೇಶನ್, ಕಮಿಟ್ಮೆಂಟ್ ಟು ಸೊಸೈಟಿ.
2: ನೀವು ಕೇಳ್ತಾ ಇರೋದು ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆ.

ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವು ಕಾರ್ಯಕ್ರಮ ಇಲ್ಲಿದೆ. ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಭಾಷೆಗಳಲ್ಲಿ ಮೂಡಿ ಬರುತ್ತಿರುವ ಎಲ್ಲ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪೂಂಜಾ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ ಉಜ್ಜರಿಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಮಾಹಿತಿಯೊಂದಿಗೆ ಮನರಂಜನೆ, ಮಹಿಳೆಯರಿಗೆ ಬೇಕಾದ ಅಗತ್ಯ ಮಾಹಿತಿ, ನಮ್ಮ ತುಳುನಾಡಿನ ಸಂಸ್ಕೃತಿ, ಆಚಾರ ವಿಚಾರ ಎಲ್ಲವೂ ಈ ರೇಡಿಯೋದಲ್ಲಿ ಮೂಡಿಬರುತ್ತಿದೆ. ಇದನ್ನು ಕೇಳಿ ಆನಂದಿಸಿರಿ. ಕೇಳುತ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ ಇದು ಅನೇಕ ಶೈಕ್ಷಣಿಕ ಕಾರ್ಯಕ್ರಮಗಳ ಮೂಲಕ ಜನರನ್ನು ತಲುಪುವಂತಹ ಪ್ರಯತ್ನವನ್ನು ಕಳೆದ ಹಲವು

ದಶಮಾನಗಳಿಂದ ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇದೆ. ಇದೀಗ ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ 10 ಹಲವು ಕಾರ್ಯಕ್ರಮಗಳು ಇಲ್ಲಿ ನಿಮಗಾಗಿ ನಿರಂತರ ಬಿತ್ತರಿಸಲ್ಪಡುತ್ತಿವೆ. ಈ ಪ್ರದೇಶದ ಎಲ್ಲ ಪ್ರಾದೇಶಿಕ ಭಾಷೆಗಳ ಮೂಲಕ ಮೂಡಿಬರುತ್ತಿರುವ ಕಾರ್ಯಕ್ರಮಗಳನ್ನು ತಾವು ದಯವಿಟ್ಟು ಕೇಳಿ ಆನಂದಿಸಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನ.

0: ಅಣ್ಣ ಹೆಂಗ್ ಕೊಂಜಿಚ್ಚಾ ಇರೇಗ
1: ಇಂತದಾಲ ಬುರ್ಚಿ ಶೇಖರ
0: ದಾನೆ
1: ದಾದನ ಶೇಖರ ಈ ಕೃಷಿಲ ಬುರ್ಚಿ ದಾಲ ಬುರ್ಚಿ ದುಲ್ಲೆ
0: ಇರೇಗ ದಾದಾಂಡಿ ವೆಂಕಪ್ಪಣ್ಣ
1: ಎಂಚಿ ನಂದು ಪನ್ಪುನ ಮಾರ ವಾವಾ ನಮುನದ ಕೃಷಿ ಮಂತ್ನಲ ಬುಲೆದಾಲ ತೋಚಿ ಪೂರೆಟ್ಲ ನಷ್ಟನು ತೂದು ತೂದು ಸಾಕಾನ್ ಲಾಭ ತೂ ಅರಗೆ ತಿಕ್ಕುಚಿ
0: ಸುರು ಸುರುಕು ಕೃಷಿ ಇಟ್ಟೆ ಈರ್ಲೆಕ್ಕ ನೀ ಎನ್ನಲಾನೆ ಬರ
1: ಇವರ ಮಣಿಪ್ಪಂದೆ ಕುಲ್ಲು ಅನ ನಿನಂತೂ ನಗ ಅಂಚದಾಲ ತೋಜಿಂಕ್ ಪೂರೆಟ್ಲ ಬುಲೆಡ್ಡು
0: ಏ ಇತ್ತೆ ಉಂಡು ಈರ್ ಈರ್ನ ಜಾಗದ ಮಣ್ಣನ್ ಪರೀಕ್ಷೆ ಮಲ್ದಾರ
1: ಇವರ ಮಣಿಪ್ಪಂದೆ ಕುಲ್ಲು ಮಣ್ಣು ನೇರ ಪರೀಕ್ಷೆ ಅಂಪೇರೆ
0: ಅಂದ ವೆಂಕಪ್ಪಣ್ಣ ನಮ್ಮ ಜಾಗದ ಕೆಲ ದಿಕ್ಕದ ಮಣ್ಣನ್ ಪರೀಕ್ಷೆಗೆ ಕೊರಡು ಅಕಲು ಐನು ತೂದು ನಮಕ್ ಸರಿಯಾಯಿನ ಪರಿಹಾರ ಬಂದ್ಪೇರು
1: ಶೇಖರ
0: ಅವು ನಮ್ಮ ಉಜಿರೆಡೆ ಉಂಡಿ
2: ಅಂದು ನೆಕ್ಲಿನ ಜಾಗದ ಮಣ್ಣು ಪರೀಕ್ಷೆ ಮಲ್ಪಡುಂದುಲ್ಲರ ಅಂಚಾಂಡ ನೆಕ್ಲಿನ ಪುದರ್ ಗ್ರಾಮ ಸರ್ವೆ ನಂಬರ್ ಅಂಚನೆ ಮಣ್ಣದ ಮಾದರಿ ದೊಟ್ಟುಗು ಉಜಿರೆ ಎಸ್ಡಿಎಂ ಕಾಲೇಜಿದ ಕ್ಯಾಂಪಸ್ ಉಡುಪ್ಪುನ ಮಣ್ಣು ಪರೀಕ್ಷಾ ಕೇಂದ್ರ ಗೊಬಲೆ ಫೋನ್ ನಂಬರ್ 97 3 4 0 8 4 0 8 ಫೋನ್ ನಂಬರ್ ಕೊಡೋರ 97 3 4 0 8 4 0 8

ಅಥವಾ ಮಿಥ್ಯನ್ನ ಮೀರಿ ಜನರನ್ನ ತುಂಬಿಸಬೇಡಿ. ಅಲ್ಲದೆ ಭಾರವನ್ನ ಹೇರಬೇಡಿ. ತಪ್ಪು ಮಾಡಿ ರಸ್ತೆ ಮಧ್ಯೆ ದುಃಖ ಪಡಬೇಡಿ. ಅವಸರದ ಚಾಲನೆ ಅಪಘಾತಕ್ಕೆ ಕಾರಣ. ಸಂಚಾರಿ ನಿಯಮಗಳನ್ನ ಪಾಲಿಸಿ ಅಪಘಾತ ತಪ್ಪಿಸಿ.

0: ಪ್ರಕೃತಿ. ತನ್ನ ಒಡಲಲ್ಲಿ ಅಗಾಧವಾದ ಸಸ್ಯ ಸಂಪತ್ತು, ಖನಿಜ ಸಂಪತ್ತು, ಅಪರಿಮಿತ ಜೀವರಾಶಿ ಹೊಂದಿ ಮೈತಾಳಿ ನಿಂತ ಸೌಂದರ್ಯ ದೇವತೆ. ಹಾರಾಡುವ ಪಕ್ಷಿಗಳಿಂದ ಹಿಡಿದು ನಡೆದಾಡುವ ಮನುಷ್ಯನವರೆಗೂ ಪ್ರಕೃತಿ ತನ್ನ ಒಡಲಲ್ಲಿ ಇಟ್ಟು ಕಾಯುತ್ತಿದೆ. ಆದರೆ ಇಂದು ಮನುಷ್ಯನ ಅತಿರೇಕದ ವರ್ತನೆಯಿಂದ ತನ್ನ ದರ್ಪ ಕ್ರೌರ್ಯವನ್ನು ಶಾಂತವಾಗಿರುವ ಪರಿಸರ ಮತ್ತು ಅದರ ಮಧ್ಯೆ ಇರುವ ಮೂಖ ಪ್ರಾಣಿಗಳ ಮೇಲೆ ತೋರಿಸ್ತಾ ಇದ್ದಾನೆ. ತನ್ನ ಮನೆಯ ಸೌಂದರ್ಯ ವೃದ್ಧಿಗೆ ಮರಕ್ಕೆ ಕೊಡಲಿ ಹಾಕ್ತಾನೆ, ಪ್ಲಾಸ್ಟಿಕ್ ಬಳಸಿ ಪ್ರಕೃತಿಯ ಮಧ್ಯೆ ಎಸಿತಾನೆ. ತನ್ನ ಮಾತಿನ ಸಂವಹನಕ್ಕೆಂದು ಪ್ರತಿ ಬೀದಿ ಬೀದಿ ಮೊಬೈಲ್ ಟವರ್ ಏರಿಸಿದ್ದಾನೆ. ಇದೆಲ್ಲದರ ಪರಿಣಾಮ ಮಾತ್ರ ಅದೇ ಮೂಕ ಪ್ರಾಣಿಗಳ ಮೇಲೆ. ಹಿಂದೆ ಎಲ್ಲೆಂದರಲ್ಲಿ ಕಾಣುತ್ತಿದ್ದ ಗುಬ್ಬಚ್ಚಿಯಂತ ಹಕ್ಕಿಗಳು ವಾಯು ಮಾಲಿನ್ಯ, ಮೊಬೈಲ್ ತರಂಗಗಳ ಹಾವಳಿಯಿಂದ ನಾಶ ಆಗ್ತಾ ಇದೆ. ಕಾಡು ನಾಶ ಆಗ್ತಾ ಇದೆ, ಪ್ರಾಣಿ ಪಕ್ಷಿಗಳು ಸೂರಿಲ್ಲದೆ ನರಳುತ್ತಾ ಇದೆ. ಅಲ್ಲ, ಎಲ್ಲೆಂದರಲ್ಲಿ ಎಕರೆಗಟ್ಟಲೆ ಮನೆ ಕಟ್ಟಿಕೊಳ್ಳುತ್ತಿರುವ ಬುದ್ಧಿವಂತ ಮನುಷ್ಯರಿಗೆ ಗುಬ್ಬಚ್ಚಿಯ ಮನೆಯ ಬಗ್ಗೆ ಹೇಗೆ ದುಃಖ ಆಗ್ತದೆ ಹೇಳಿ? ಇನ್ನಾದರೂ ಜಾಗೃತರಾಗೋಣ ಬಂಧುಗಳೇ. ಸೇವ್ ದಿ ವಾಟರ್, ಸೇವ್ ದಿ ನೇಚರ್, ಸೇವ್ ದಿ ಬರ್ಡ್ಸ್.
1: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.

ಸಾರ್ವಜನಿಕ ಸ್ಥಳಗಳಲ್ಲಿ ನಿಮ್ಮ ವಾಹನಗಳನ್ನು ಅಡ್ಡಾದಿಡ್ಡಿ ನಿಲ್ಲಿಸಬೇಡಿ. ನಿಗದಿತ ಸ್ಥಳದಲ್ಲೇ ವಾಹನ ಪಾರ್ಕಿಂಗ್ ಮಾಡಿ. ಸಂಚಾರಿ ನಿಯಮಗಳನ್ನು ಪಾಲಿಸಿ ಸುಗಮ ಸಂಚಾರಕ್ಕೆ ಸಹಕರಿಸಿ.

ಆತ್ಮೀಯ ಕೇಳುಗರೆ, ನೀವು ರೇಡಿಯೋ ನಿನಾದದ ಕಾರ್ಯಕ್ರಮಗಳನ್ನು ನಿತ್ಯವೂ ಕೇಳ್ತಾ ಇದ್ದೀರಾ? ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಅಭಿಪ್ರಾಯ ಹಂಚಿಕೊಳ್ಳುವ ಇಚ್ಛೆ ನಿಮ್ಮಲ್ಲಿದೆಯಾ? ಹಾಗಾದ್ರೆ ಈಗ ಹೇಳುವ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಅಥವಾ ಮೆಸೇಜ್ ಇಲ್ಲವೇ ವಾಟ್ಸ್ಆಪ್ ಮಾಡಿ. ನಿಮ್ಮ ಮೊಬೈಲ್ನಲ್ಲಿ ನಮ್ಮ ರೇಡಿಯೋ ನಿನಾದದ ಫೋನ್ ನಂಬರ್ ಅನ್ನ ಸೇವ್ ಮಾಡಿಕೊಳ್ಳಿ. ಹಾಗಾದ್ರೆ ಫೋನ್ ನಂಬರ್ ನೆನಪಿಡಿ, 7 7 6 0 1 3 3 9 0 4. ಮತ್ತೊಮ್ಮೆ ನಿಮ್ಮ ಗಮನಕ್ಕಾಗಿ 7 7 6 0 1 3 3 9 0 4. ಇನ್ನೇಕೆ ತಡ, ಈಗಲೇ ನಿಮ್ಮ ಅಭಿಪ್ರಾಯವನ್ನ ಕರೆ ಅಥವಾ ಮೆಸೇಜ್ ಇಲ್ಲವೇ ವಾಟ್ಸ್ಆಪ್ ಮಾಡಿ ನಮಗೆ ತಿಳಿಸಿ.

ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ ಉಜ್ಜರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಮಾಹಿತಿಯೊಂದಿಗೆ ಮನರಂಜನೆ, ಮಹಿಳೆಯರಿಗೆ ಬೇಕಾದ ಅಗತ್ಯ ಮಾಹಿತಿ, ನಮ್ಮ ತುಳುನಾಡಿನ ಸಂಸ್ಕೃತಿ, ಆಚಾರ ವಿಚಾರ ಎಲ್ಲವೂ ಈ ರೇಡಿಯೋದಲ್ಲಿ ಮೂಡಿಬರುತ್ತಿದೆ. ಇದನ್ನು ಕೇಳಿ ಆನಂದಿಸಿರಿ. ಕೇಳುತ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಇದ ಸಮುದಾಯ ಬಾನುಲಿ ಕೇಂದ್ರದ ಮೂಲಕ ರೇಡಿಯೋ ನಿನಾದ ಹೊಸ ಕಾರ್ಯಕ್ರಮ ಮಲ್ತೊಂದ್ರ ತೀರಿದ ಬಾರಿ ಸಂತೋಷ ಅಂಡ್ ಅವು ಜನಕ್ಲಿಕ್ ಬಾರಿ ಪ್ರಿಯ ಒಂದು ಐತ. ಒಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಹೊಸತಾದ ಬೇತೆ ಬೇತೆ ಪದ್ಯಲೆ ನಾವು ಕೊಂಕಣಿ ಆದಿಪ್ಪು ಕನ್ನಡ ಆದಿಪ್ಪು ತುಳು ಆದಿಪ್ಪು ಐನ್ಲ ಪ್ರಚಾರ ಮಲ್ಪನಂತ ನಾವು ಉಲ್ಲಾಸಡುಲ್ಲೇರ್ ಅಕ್ಲ ಈ ಪ್ರಯತ್ನಕ್ಕೆ ಯಶಸ್ಸಾವಡನ್ನು ಪ್ರಾರ್ಥಿಸ.

0: ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ನ ಹುಡುಕಾಟದಲ್ಲಿದ್ದೀರಾ? ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರಲಿ SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಉಜಿರೆ.
1: ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್.
0: ಗುಣಮಟ್ಟದ ತಾಂತ್ರಿಕ ಶಿಕ್ಷಣ, ನುರಿತ ಪ್ರಾಧ್ಯಾಪಕರು, ಆಧುನಿಕ ಲ್ಯಾಬ್, ಹಾಸ್ಟೆಲ್ ಸೌಲಭ್ಯ ಹಾಗೂ ಅತ್ಯುತ್ತಮ ಪ್ಲೇಸ್ಮೆಂಟ್.
1: ಈಗಲೇ ಪ್ರವೇಶಾತಿ ಆರಂಭಗೊಂಡಿದೆ. ಕಾಂಟ್ಯಾಕ್ಟ್ 8762127991 ಅಥವಾ 0825623691.
0: SDM ಇಂಜಿನಿಯರಿಂಗ್ ಕಾಲೇಜ್, ಉಜರೆ. ಎಕ್ಸಲೆನ್ಸ್ ಇನ್ ಎಜುಕೇಶನ್, ಕಮಿಟ್ಮೆಂಟ್ ಟು ಸೊಸೈಟಿ.

0: ಊರು ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
0: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

ಮಾತರಗಳ ನಮಸ್ಕಾರ. ಜ್ಞಾನ ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ, ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರದ ಮೂಲಕ ರೇಡಿಯೋ ನಿನಾದ ಅವು ಹೊಸ ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದುರ್ಲೇರ್ ತೀರಿದ ಬಾರಿ ಸಂತೋಷ ಅಂಡ್ ಅವು ಜನಕ್ಲೆಗ್ ಬಾರಿ ಪ್ರಿಯ ಒಂದುಂಡು. ಇತ ಒಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಹೊಸತಾದ ಬೇತೆ ಬೇತೆ ಪದ್ಯಲೆ ನಾವು ಕೊಂಕಣಿ ಆದಿಪ್ಪು, ಕನ್ನಡ ಆದಿಪ್ಪು, ತುಳು ಆದಿಪ್ಪು ಐನ್ಲ ಪ್ರಚಾರ ಮಲ್ಪನಂತ ನಾವು ಉಲ್ಲಾಸಡುಲ್ಲೇರ್ ಅಕ್ಲ ಈ ಪ್ರಯತ್ನಕ್ಕೆ ಯಶಸ್ಸಾವಡನ್ನು ಪ್ರಾರ್ಥಿಸ.

0: ವೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ನ ಹುಡುಕಾಟದಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಆಯ್ಕೆಯಾಗಿರಲಿ SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಉಜಿರೆ.
1: ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್.
0: ಗುಣಮಟ್ಟದ ತಾಂತ್ರಿಕ ಶಿಕ್ಷಣ, ನುರಿತ ಪ್ರಾಧ್ಯಾಪಕರು, ಆಧುನಿಕ ಲ್ಯಾಬ್, ಹಾಸ್ಟೆಲ್ ಸೌಲಭ್ಯ ಹಾಗೂ ಅತ್ಯುತ್ತಮ ಪ್ಲೇಸ್ಮೆಂಟ್.
1: ಈಗಲೇ ಪ್ರವೇಶಾತಿ ಆರಂಭಗೊಂಡಿದೆ. ಕಾಂಟ್ಯಾಕ್ಟ್ 8762127991 ಅಥವಾ 0825623691.
0: SDM ಇಂಜಿನಿಯರಿಂಗ್ ಕಾಲೇಜ್ ಉಜರೆ, ಎಕ್ಸಲೆನ್ಸ್ ಇನ್ ಎಜುಕೇಶನ್, ಕಮಿಟ್ಮೆಂಟ್ ಟು ಸೊಸೈಟಿ.
2: ನಿಕ್ಲಕ್ಕೆ ನಂದ್ರಲ್ಲರ್ ರೇಡಿಯೋ ನಿನಾದ 90.4 FM. ತುಳು ಪ್ರಸಾರಡು ಇತ್ತೆ ಪುತ್ತೂರು ನರಸಿಂಹ ನಾಯ್ಕ ಮೇರು ಪಂಡಿನ ಕೆಲವು ತುಳು ಪದುಕ್ಲಿನಿಕ್ ಏನಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇದರ ಸಹಯೋಗದಲ್ಲಿ ರೇಡಿಯೋ ನಿನಾದ 90.4 FM ಪ್ರಸ್ತುತಪಡಿಸುವ ಸರಣಿ ಕಾರ್ಯಕ್ರಮ ಎಸ್ಟಿಎಂ ಆರೋಗ್ಯವಾಣಿ.

0: ರೇಡಿಯೋ ನಿನಾದ 90.4 ಎಫ್ಎಂ ಕೇಳುಗರಿಗೆ ಎಸ್ಡಿಎಂ ಆರೋಗ್ಯವಾಣಿ ಸರಣಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತು ನಮ್ಮೊಂದಿಗೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇಲ್ಲಿನ ಸಾಮಾನ್ಯ ಶಸ್ತ್ರಚಿಕಿತ್ಸಾ ವಿಭಾಗದ ಸರ್ಜನ್ ಆಗಿರುವ ಡಾಕ್ಟರ್ ಬಾಲಾಜಿ ಪ್ರಭಾಕರನ್ ಅವರು ನಮ್ಮೊಂದಿಗಿದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
1: ನಮಸ್ಕಾರ.
0: ಡಾಕ್ಟರ್, ಈಗ ಮೊದಲನೇದಾಗಿ ಹೆಚ್ಚು ಕೇಳ್ತಾ ಇರುವಂತದ್ದು ಅಪೆಂಡಿಕ್ಸ್ ಅಂತ ಜನ ಮಾತಾಡ್ತಾರೆ. ಈ ಅಪೆಂಡಿಕ್ಸ್ ಹೇಗೆ ಬರ್ತದೆ ಮತ್ತೆ ಈ ವಿಚಾರದ ಬಗ್ಗೆ ತಾವು ನಮ್ಮ ಕೆಳಗರಿಗೆ ಮಾಹಿತಿ ಕೊಡುವುದಾದ್ರೆ?
2: ಅಪೆಂಡಿಕ್ಸ್ದು ಯೂಶಲಿ ಸಣ್ಣ ಮಕ್ಕಳಿಗೆ ಜಾಸ್ತಿ ಬರೋದುಂಟು, ದೊಡ್ಡವರು ಸ್ವಲ್ಪ ರೇರ್ ಆಗಿ ಬರ್ತದೆ. ಬಟ್ ಈಗ ಜನ ತುಂಬ ಆಗ್ತಾ ಇದೆ. ಅದು ಅಪೆಂಡಿಕ್ಸ್ ಸಣ್ಣದಾಗಿ ಒಂದು ಸಣ್ಣ ಕರಳ ಮಧ್ಯದಲ್ಲಿ ಒಂದು ಇರ್ತದೆ, ಆ್ಯಕ್ಚುಲಿ ಒಂದು ನೂಲ್ ಥರ ಇರ್ತದೆ. ಆ್ಯಕ್ಚುಲಿ ಅದು ದೊಡ್ಡದಾಗ್ತದೆ, ಅದು ಬ್ಲಾಕ್ ಆಗಿದ ಕಾರಣ. ಅದು ಒಂದು ಇನ್ಫೆಕ್ಷನ್, ಹೊಟ್ಟೆ ಒಳಗಡೆ ಇನ್ಫೆಕ್ಷನ್ ರಕ್ತದಲ್ಲಿ ಬರುವಾಗ ಅದು ಬರೋದಕ್ಕೆ ಚಾನ್ಸ್ ಉಂಟು. ಇಲ್ಲಾಂದ್ರೆ ಲೈಕ್ ಅದು ಮಧ್ಯದಲ್ಲಿ ಅದು ಹೋಗಿ ಬ್ಲಾಕ್ ಹಾಕೊಳ್ತದೆ ಅದು ಟ್ಯೂಬದ ಒಳಗಡೆ. ಸೊ ಅದನ್ನ ಬಗ್ಗೆ ಅಂದ್ರೆ ಇದಾಗಿ ಇನ್ಫೆಕ್ಷನ್ ಆಗಿ ಬರೋದು. ಅದು ಅದನ್ನ ಬಗ್ಗೆ ಅಂದ್ರೆ ಏನಾಗ್ತದೆ ಅಂದ್ರೆ ಲೈಕ್ ಅದು ಜ್ವರ ಬರೋದು ಉಂಟು. ಅದು ಸಿಂಪ್ಟಮ್ಸ್ ಹೇಳ್ತೀನಿ ನಮ್ಮ ಸೈಡಿಂದ, ಅದು ಜ್ವರ ಬರೋದು, ವಾಂದಿ ಬರೋದು, ಹೊಟ್ಟೆ ನೋವು ಆಗೋದು, ರೈಟ್ ಸೈಡ್ ಹೊಟ್ಟೆ ನೋವು ಬರೋದು, ಯೂಶಲಿ ವಾಂದಿ ತುಂಬ ಬರೋದು, ಇದೆಲ್ಲ ಅದು ಸಿಂಪ್ಟಮ್ಸ್ ಹೇಳ್ತೀನಿ ನಾವು. ಸೊ ಈ ಥರ ಬರುವಾಗ ಅದು ಅಪೆಂಡಿಕ್ಸ್ ಇರ್ಬೋದು ಸಣ್ಣ ಮಕ್ಕಳಿಗಿರೋದು. ಮೋಸ್ಟ್ಲಿ ಒಂದು 10 to 10 ಒಂದು 25-30 ಅವ್ರಿಗೆ ಜಾಸ್ತಿ ಬರ್ತದೆ. ಆ್ಯಕ್ಚುಲಿ ದೊಡ್ಡವ್ರಿಗೂ ಬರ್ತದೆ, ದೊಡ್ಡವ್ರು ಬರೋದು ಅದು ಬೇರೆ ಥರ ರೀತಿ ಆಗ್ತದೆ.
0: ಈಗ ಈ ರೀತಿಯಾದಂಥ ಹೆಪೆಂಡಿಕ್ಸ್ ಅಂತ ಇರುವವರಿಗೆ ಶಸ್ತ್ರಚಿಕಿತ್ಸೆಯ ವಿಧಾನಗಳು ಹೇಗೆಲ್ಲ ಇರ್ತದೆ ಅಂತ?
2: ಅಪೆಂಡಿಕ್ಸ್ದು 4 ಸ್ಟೇಜ್ ಆಗ್ತದೆ. ಆ್ಯಕ್ಚುಲಿ ಒಂದು ಇನ್ಫೆಕ್ಷನ್ ಸ್ಟಾರ್ಟ್ ಆಗಿರೋ ಸ್ಟೇಜ್ ಒಂದು, ಅದು ಯೂಶಲಿ ಟ್ಯಾಬ್ಲೆಟ್ ಕೊಟ್ಟು ನಾವು ಕಡಿಮೆ ಮಾಡ್ಬೋದು ಇನ್ಫೆಕ್ಷನ್ ಮಾತ್ರ. ಬಟ್ ಅಪೆಂಡಿಕ್ಸ್ ಪುನಃ ಇನ್ಫೆಕ್ಷನ್ ಒಂದ್ಸರಿ ಆಗಿತ್ತಂದರೆ ಪುನಃ ಬರೋದಕ್ಕೆ ಚಾನ್ಸ್ ತುಂಬ ಉಂಟು. ಫಸ್ಟ್ ಸ್ಟೇಜ್ನಲ್ಲಿ ಇರುವಾಗ ಟ್ಯಾಬ್ಲೆಟ್ ಕೊಟ್ಟು ನಾವು ಕಡಿಮೆ ಮಾಡ್ಬೋದು, ನೋವು ಕಡಿಮೆ ಆಗ್ತದೆ, ಮತ್ತು ಜ್ವರ ಬರೋದು ಕಡಿಮೆ ಆಗ್ಬೋದು, ವಾಂದಿ ಬರೋದು ಕಡಿಮೆ ಆಗ್ತದೆ. ಮತ್ತು ಸೆಕೆಂಡ್ ಸ್ಟೇಜ್ನಲ್ಲಿ ಇನ್ಫೆಕ್ಷನ್ ಸ್ವಲ್ಪ ಜಾಸ್ತಿ ಆಗ್ತದೆ, ಆ್ಯಕ್ಚುಲಿ ರಕ್ತದಲ್ಲಿ ಹೋಗ್ತದೆ. ಆ ಟೈಮ್ನಲ್ಲಿ ಇಂಜೆಕ್ಷನ್ ಕೊಟ್ಟು ಕಡಿಮೆ ಮಾಡ್ಬೋದು, ಬಟ್ ಪುನಃ ಇಮ್ಮಿಡಿಯೇಟ್ ಆಗಿ ಜಾಸ್ತಿ ಆಗೋದಕ್ಕೆ ಚಾನ್ಸ್ ಇದೆ. ಸೊ ಅದು ಸರ್ಜರಿ ಮಾಡೋದು ಬೆಟರ್ ಫಸ್ಟ್ ಸೆಕೆಂಡ್ ಸ್ಟೇಜಿಂದ. ಥರ್ಡ್ದು ಆ್ಯಂಡ್ ಫೋರ್ತ್ ಡೆಫಿನೆಟ್ ಆಗಿ ನೀವು ಸರ್ಜರಿ ಮಾಡಬೇಕು. ಫೋರ್ತ್ ಸ್ಟೇಜ್ನಲ್ಲಿ ಏನಾಗ್ತದೆ ಅಂದರೆ ಲೈಕ್ ಅದು ಅಪೆಂಡಿಕ್ಸ್ ಒಂದು ಪೊಟ್ಟು ಹೋಗ್ತದೆ, ಆ್ಯಕ್ಚುಲಿ ಅದು ಕಂಪ್ಲೀಟ್ ಆಗಿ ಒಡೆದು ಹೋಗ್ತದೆ. ಅದನ್ನ ಬಗ್ಗೆ ಹೊಟ್ಟೆ ಒಳಗಡೆ ಇರೋದೆಲ್ಲ ಆಚೆ ಬರ್ತದೆ, ಆ್ಯಕ್ಚುಲಿ ಹೊಟ್ಟೆ ಒಳಗಡೆ ಸಿಗ್ತದೆ ಆ್ಯಕ್ಚುಲಿ ಆ ಥರ. ಥರ್ಡ್ ಸ್ಟೇಜ್ನಲ್ಲಿ ಏನಾಗ್ತದೆ ಲೈಕ್ ಇನ್ಫೆಕ್ಷನ್ ಜಾಸ್ತಿ ಆಗಿರ್ತದೆ, ಅದನ್ನಲ್ಲಿ ಸ್ವಲ್ಪ ಅಂತಲ್ಲದು ಇಂಜೆಕ್ಷನ್ ಕೊಟ್ಟು ಕಡಿಮೆ ಆಗೋದಲ್ಲ, ಮತ್ತೆ ಅಂತಲ್ಲದು ಟ್ಯಾಬ್ಲೆಟ್ ಕೊಟ್ಟು ಕಡಿಮೆ ಆಗೋದಲ್ಲ. ಸೊ ಬೆಟರ್ ಸರ್ಜರಿ ಹೋಗೋದು ಬೆಟರ್ ಆ್ಯಕ್ಚುಲಿ.
0: ಡಾಕ್ಟ್ರಿ, ಅಪೆಂಡಿಕ್ಸ್ ಜೊತೆಗೆ ಇನ್ನು ಈ ಕಿಡ್ನಿಯಲ್ಲಿ ಕಲ್ಲು ಅಂತ ಕೂಡ ಸಾಮಾನ್ಯವಾಗಿ ಜನ ಹೆಚ್ಚು ಮಾತಾಡ್ತಾರೆ, ಮತ್ತೆ ಅದಕ್ಕೂ ಕೂಡ ಒಂದಿಷ್ಟು ಚಿಕಿತ್ಸೆಗೆ ಅಂತ ಬರ್ತಾರೆ. ಇದು ಈ ಸರ್ಜರಿಗೆ ಸಂಬಂಧಪಟ್ಟಂತ ಅಥವಾ ಇದಕ್ಕೆ ಯಾವ ರೀತಿಯಾದಂತ ಸರ್ಜರಿ ಇರುತ್ತೆ ಅಂತ
2: ನೋಡಿ. ಅದು ಆಕ್ಚುಲಿ ಲೈಕ್ ಅಪೆಂಡಿಕ್ಸ್ ಮೋಸ್ಟ್ಲಿ ಇಂದು ಇರೋದು ಅಪೆಂಡಿಕ್ಸ್ ಇರೋದು ಹೊಟ್ಟೆನಲ್ಲಿರೋದು ಒಂದೇ ಒಂದು, ನಮ್ಮ ಕಣ್ಣದು ಮತ್ತೆ ಕಿಡ್ನಿ ಎಲ್ಲ ಎರಡೆರಡು ಉಂಟು, ರೈಟ್ ಸೈಡ್ ಮತ್ತೆ ಲೆಫ್ಟ್ ಸೈಡ್ ಅಂತ. ಬಟ್ ನಮ್ದು ರೈಟ್ ಸೈಡ್ ಮಾತ್ರ ಒಂದು ಅಪೆಂಡಿಕ್ಸ್ ಇರೋದು ಒಂದೇ ಒಂದು. ಸೊ ಅಲ್ಲಿ ಏನಾಗ್ತದೆ ಅಲ್ಲಿ ಆ ಪೇನ್ ಮತ್ತೆ ಕೆಲವ್ರಿಗೆ ಸ್ಪೆಷಲಿ ಸಣ್ಣ ಮಕ್ಕಳಿಗೂ ಹುಡುಗಿರುಗಳಿಗೂ ಏನಾಗ್ತದೆ ಅಂದ್ರೆ ಲೈಕ್ ಅದು ಅಲ್ಲಿ ಯೂಶಲಿ ನೀರು ಕಡಿಮೆ ಕುಡಿತಾರೆ, ಅದನ್ನ ಬಗ್ಗೆಂತ ಕಲ್ಲದು ಬರೋದಕ್ಕೆ ಚಾನ್ಸ್ ಇದೆ. ಸೊ ಆ ಪೇನ್ ಮತ್ತೆ ನೋವು ಮತ್ತೆ ಇದು ಅಂತಲ್ಲದು ಅಪೆಂಡಿಕ್ಸ್ ನೋವು ಒಂದೇ ತರ ಇರ್ತದೆ ಆಕ್ಚುಲಿ. ಡಿಫ್ರೆನ್ಸ್ ಏನಾಗ್ತದೆ ಅಂದ್ರೆ ಲೈಕ್ ಅದು ಕಿಡ್ನಿದು ಪೇನ್ ಇರುವಾಗ ಅಲ್ಲಿ ಮುಂದಗಡೆಯಿಂದ ಬ್ಯಾಕ್ ಸೈಡ್ ಹೋಗ್ತದೆ ಆಕ್ಚುಲಿ, ಬಟ್ ಅಪೆಂಡಿಕ್ಸ್ ಮೇಲ್ಗಡೆ ಅಲ್ಲಿ ಮಾತ್ರ ಇರ್ತದೆ. ಸೊ ಅದೇ ಒಂದು ಡಿಫ್ರೆನ್ಸ್ ಇದನ್ನಲ್ಲೇ ಅದು. ಸೊ ಬಟ್ ಡಿಫ್ರೆನ್ಸ್ ಏನಂದ್ರೆ ಲೈಕ್ ಸಣ್ಣ ಕಲ್ಲಿರೋದು ಕಿಡ್ನಿಲಿರೋದು ಯೂಶಲಿ ನೀರು ಜಾಸ್ತಿ ಕುಡಿಯುವಾಗ ಹಾಗೆ ತನ್ನಿಚ್ಚೆ ಹೋಗ್ತದೆ. ಟ್ಯಾಬ್ಲೆಟ್ ಕೊಡೋದು ಯಾಕಂದ್ರೆ ಲೈಕ್ ನೋವು ಕಡಿಮೆ ಆಗೋದಕ್ಕೆ ಮಾತ್ರ ಕೊಡೋದು, ಅದು ಕಲ್ಲು ಕರಗದಂತ ಟ್ಯಾಬ್ಲೆಟ್ ಇಲ್ಲ. ಕಿಡ್ನಿದ ಬಗ್ಗೆ ಹೇಳ್ತೀನಿ ಅದು. ಅಪೆಂಡಿಕ್ಸ್ ಅದು ಯೂಶಲಿ ಅಗೇನ್ ನಾನು ಹೇಳೋದು ಸ್ಟೇಜ್ ಒಂದು ಮಾತ್ರ ನಾವು ಟ್ಯಾಬ್ಲೆಟ್ ಕೊಟ್ಟು ಕಡಿಮೆ ಮಾಡ್ಬೋದು, ಬಾಕಿ ಇರೋದೆಲ್ಲ ನೀವು ಸರ್ಜರಿ ಮಾಡಬೇಕಾಗ್ತದೆ. ಸೊ ಅಗೇನ್ ಫಸ್ಟ್ ಸ್ಟೇಜ್ದು ನೋವು ಯಾವಾಗ ಬರ್ಬೋದಂತ ನಾವು ಹೇಳಕ್ಕಾಗಲ್ಲ, ಅದು ಮೇ ಬಿ ಒಂದು ವಾರ ಬಿಟ್ಟು ಬರ್ಬೋದು. ಟ್ಯಾಬ್ಲೆಟ್ದು ಸ್ಟ್ರೆಂತ್ ಕಡಿಮೆ ಆದ್ಮೇಲೆ ಪುನಃ ನೋವು ಬರೋದಕ್ಕೆ ಚಾನ್ಸ್ ಇದೆ, ಪುನಃ ಇನ್ಫೆಕ್ಷನ್ ಬರೋದಕ್ಕೆ ಚಾನ್ಸ್ ಉಂಟು. ಮತ್ತೆ ಇನ್ನೊಂದು ಒಂದು ವರ್ಷ ಬಿಟ್ಟು ಬರ್ಬೋದು, ಇಲ್ಲ 10 ವರ್ಷ ಬಿಟ್ಟು ಬರ್ಬೋದು ಆಕ್ಚುಲಿ.
0: ಡಾಕ್ಟರ್, ಈಗ ಈ ಚರ್ಮದ ಮೇಲಿನ ಗಡ್ಡೆಗಳೆಲ್ಲ ಇರ್ತದೆ, ಇದನ್ನು ಯಾವ ರೀತಿ ನಾವು ಸರ್ಜರಿ ಇದನ್ನು ಮಾಡಬೇಕಾ ಅಥವಾ ಬೇಕಾ ಅನ್ನುವಂಥದ್ದು ಕೂಡ ಗೊಂದಲ ಇರುತ್ತೆ ಜನರಿಗೆ, ಇದರ ಬಗ್ಗೆ ತಾವು ಮಾಹಿತಿ ಕೊಡೋದಾದರೆ.
2: ಆಯ್ತು ನೋಡಿ, ಇದು ಮೋಸ್ಟ್ಲಿ ನಮ್ಮದು ಇದು ಚರ್ಮದ ಮೇಲೆ ಇರೋದು ಗಡ್ಡೆ ಬರೋದು ಮೂರು ಟೈಪ್ ಇರ್ತದೆ ಆ್ಯಕ್ಚುಲಿ. ಒಂದು ಕೊಬ್ಬಿನಂಶ ಗಡ್ಡೆ ನಿಲ್ತೀವಿ ನಾವು, ಆ್ಯಕ್ಚುಲಿ ಲೈಪೋಮ ನಮ್ಮ ಮೆಡಿಕಲ್ ಟರ್ಮ್ನಲ್ಲಿ ಅದು ಲೈಪೋಮ ನಿಲ್ತೀವಿ ನಾವು, ಕೊಬ್ಬಿನಂಶ ಅಂತ ಬರೋದು. ಮತ್ತೊಂದು ಸಬೇಸಿ ಸಿಸ್ಟಿ ನಿಲ್ತೀವಿ ನಾವು, ಅದು ಹೇಗೆಂದ್ರೆ ಅದು ಬೆವರಿಕೆ ಆಗ್ತದಲ್ಲ ಅದು ಗ್ಲ್ಯಾಂಡ್ ಬ್ಲಾಕ್ ಆದ ಕಾರಣ ಅದು ಬರ್ತದೆ ಆ್ಯಕ್ಚುಲಿ. ಮತ್ತೊಂದು ಸಣ್ಣದಾಗಿ ಏನು ಗಾಯ ಆಗಿ ಅದು ರೇಷಿಯಾಗಿ ಚೇಂಜ್ ಆಗ್ತದೆ ಅದು. ಸೊ ಇದು ಮೂರನಲ್ಲಿ ಒಂದು ಲೈಪೋಮ ಹೇಳ್ತೀನಿ ನಾವು ಫಸ್ಟದು, ಅದು ಯೂಶ್ವಲಿ ಅದು ಬರೋದು ಕಾರಣ ಅಂತ ಈಗ ಏನು ಗೊತ್ತಿಲ್ಲ ನಮ್ದು ಆ್ಯಕ್ಚುಲಿ. ಒಂದು ಹಾರ್ಮೋನ್ ಚೇಂಜಸ್ಸಿಂದ ಬರ್ಬೋದು, ಅದು ಎಲ್ಲ ಏಜ್ನವ್ರವ್ರಿಗೆ ಬರ್ತದೆ ಆ್ಯಕ್ಚುಲಿ. ಸಣ್ಣದಾಗಿ ಒಂದು ಗಡ್ಡೆ ಇರ್ಬೋದು, ಒಂದೇ ಒಂದು ಸೈಡ್ನಲ್ಲಿ ಒಂದೇ ಇರ್ತದೆ ಆ್ಯಕ್ಚುಲಿ, ಸ್ವಲ್ಪ ದಪ್ಪಾಗಿ ನೋವು ಕೊಡೋದಲ್ಲ ಅದು. ನಾರ್ಮಲ್ ಆಗಿರೋದು ಕೊಬ್ಬು ಅದು ಸ್ವಲ್ಪ ಅಬ್ನಾರ್ಮಲ್ ಆಗಿ ಸ್ವಲ್ಪ ದಪ್ಪ ಆಗ್ತದೆ ಅಷ್ಟೇ. ಮತ್ತೊಂದು ಅದು ಕೊಬ್ಬು ಜಾಸ್ತಿ ತಿನ್ನ ಕಾರಣ ಬರೋದಂತ ಇಲ್ಲ ಅದು ಆ್ಯಕ್ಚುಲಿ. ಅಗೇನ್ ಅದು ಯೂಶ್ವಲಿ ಏನಂದ್ರೆ ಸಣ್ಣದಿರುವಾಗ ನಾನೆಲ್ಲೋದು ಒಂದು ಸೆಂಟಿಮೀಟರ್ ಸಣ್ಣದಾಗಿ ಒಳಗಡೆ ಇರುವಾಗ ಅದು ಹಾಗೆ ಬಿಡ್ಬೋದು, ದೊಡ್ಡದಾಗಿ ಬರುವಾಗ ತೆಗಿಬೇಕಾಗ್ತದೆ. ಕೆಲವ್ರಿಗೆ ಜಾಸ್ತಿ ಇರುತ್ತದೆ ಆ್ಯಕ್ಚುಲಿ, ತುಂಬ ಜಾಗನಲ್ಲಿ ಇರ್ತದೆ ಅದು, ಒಂದು ಮೂವತ್ತಿರೋದಲ್ಲ. ಅದು ಯಾವ್ದು ಜಾಸ್ತಿ ದೊಡ್ಡದು ಉಂಟು ಅದು ಮಾತ್ರ ನಾವು ಸರ್ಜರಿ ಮಾಡಿ ತೆಗಿಬೇಕಾಗ್ತದೆ. ಸರ್ಜರಿ ಅಂದರೆ ಸಣ್ಣದಾಗಿ ಅಲ್ಲಿ ಸಣ್ಣದಿರುವಾಗ ಅದು ಸುತ್ತು ಇಂಜೆಕ್ಷನ್ ಒಂದು ಕೊಟ್ಟು ತೆಗಿಬೋದು ಆ್ಯಕ್ಚುಲಿ. ಅವತ್ತು ಅಡ್ಮಿಷನ್ ಆಗಬೇಕು ಆ ಥರ ಏನಿಲ್ಲ, ಯೂಶ್ವಲಿ ಹಾಗೆ ಕಲಿಸ್ಬೋದು. ದೊಡ್ಡದಾದ್ಮೇಲೆ ಏನಾಗ್ತದೆ ಪ್ರಾಬ್ಲಮ್ ಇದೆ, ನೀವು ಆ ಟೈಮ್ನಲ್ಲಿ ಅಡ್ಮಿಷನ್ ಆಗಿ ಆಪ್ರೇಷನ್ ಮಾಡಿ ಒಂದು ಹೋಗ್ಬೇಕಾಗ್ತದೆ. ಅದು ಸೆಕೆಂಡ್ ಇರೋದು ಸಬೇಸಿಸ್ ಸಿಸ್ಟ್, ಅದು ಬೆವರಿಕೆ ಆಗಿದ್ದು ಅದು ಗ್ಲ್ಯಾಂಡ್ ಬ್ಲಾಕ್ ಆಗಿದ ಕಾರಣ ಬರೋದು. ಅದು ನೀವು ಈಗಲೂ ಅದು ಏನಾಗ್ತದೆ ಲೈಕ್ ಯಾವಾಗ ಪೇಯ್ನ್ ಡೆಫಿನೆಟ್ ಆಗಿ ಬರ್ತದೆ ಲೇಟರ್ ಆಗಿ. ಸೊ ಅದು ನೀವು ಸೇಮ್ ಇಂಜೆಕ್ಷನ್ ಕೊಟ್ಟು ತೆಗಿಯೋದು ಬೆಟರ್. ಥರ್ಡ್ ರೀತಿ ಇರೋದು ಆಪ್ಸಸ್ ಅಂತ ಹೇಳ್ತೀನಿ ನಾವು, ಅದು ಅದು ರೇಷಿ ಬರೋದು ಅದರಲ್ಲಿ. ಅದು ಸಣ್ಣದಾಗಿ ಗಾಯ ಆಗಿರ್ಬೋದು, ಸಣ್ಣದಾಗಿ ಈವನ್ ಮಸ್ಕಿಟೋ ಬೈಟ್ ಇರೋದು, ಅದನ್ನು ಕೂಡ ಅದು ಆಪ್ಸಸ್ ಬರೋದಕ್ಕೆ ಚಾನ್ಸ್ ಇದೆ. ಸೊ ಅದು ಆಪ್ಸಸ್ ಇರೋದು ಅಂದರೆ ಸಣ್ಣದಾಗಿ ಇರೋದು ಅಂದರೆ ರೇಷ್ ಇರೋದು ಆ ಟ್ಯಾಬ್ಲೆಟ್ ಕೊಟ್ಟು ಕಡಿಮೆ ಮಾಡ್ಬೋದು. ಬಟ್ ದೊಡ್ಡದಾಗಿತ್ತು ಸ್ಪೆಷಲಿ ಲೈಕ್ ಶುಗರ್ ಇರೋದಕ್ಕೆ ಮತ್ತು ಏಜ್ ಆಗಿರೋದು ಅವ್ರಿಗೆ ಬರುವಾಗ ಡೆಫಿನೆಟ್ ಆಗಿ ಆಪ್ರೇಷನ್ ಮಾಡಬೇಕಾಗ್ತದೆ. ಅದು ರೇಷಿ ತೆಗೆದು ಡೈಲಿ ಡ್ರೆಸ್ಸಿಂಗ್ ಮಾಡಿ ತನ್ನಿಚ್ಛಾದಕ್ಕೆ ಬಂದಾಗ್ತದೆ.
0: ಮತ್ತೆ ಹೆಚ್ಚಿನದಾಗಿ ಕೇಳಿ ಬರ್ತಾ ಇರುವಂತದ್ದು ಡಾಕ್ಟ್ರೆ ಅರ್ನಿಯಾ ಬಗ್ಗೆ, ಈ ಅರ್ನಿಯಾ ಅಂತ ಹೇಳಿದ್ರೆ ಏನು, ಮತ್ತೆ ಅರ್ನಿಯಾ ಶಸ್ತ್ರಚಿಕಿತ್ಸೆಯನ್ನ ಯಾಕೆ ಮಾಡಬೇಕು, ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ.
2: ಡೆಫಿನೆಟ್ ಆಗಿ ಅರ್ನಿಯಾದು ನೋಡುವಾಗ ಲೈಕ್ ತುಂಬಾ ಜಾಗನಲ್ಲಿ ಅರ್ನಿಯಾ ಉಂಟು. ಅದು ಎಸ್ಪೆಷಲಿ ಅರ್ನಿಯಾದು ಆಕ್ಚುಲಿ ಲೈಕ್ ಎಲ್ಲ ಜಾಗಕ್ಕೆ ಬರ್ತದೆ, ಐ ಮೀನ್ ಎಲ್ಲರಿಗೂ ಬರ್ತದೆ ಆಕ್ಚುಲಿ. ಎಸ್ಪೆಷಲಿ ಮ್ಯಾನ್ ಅಂಡ್ ವುಮನ್ ಮಗಳಿರು ಮತ್ತೆ
0: ಪುರುಷರಿಗೆ
2: ಬರ್ತದೆ ಆಕ್ಚುಲಿ. ಪುರುಷರವ್ರದಲ್ಲಿ ಸ್ಪೆಷಲಿ ನೋಡುವಾಗ ಅವರು ತುಂಬ ಅದು ಭಾರತ ಕೆಲಸ ಮಾಡ್ತಾರಲ್ಲ ಅವರದು ಸ್ವಲ್ಪ ಅವ್ರಿಗೆ ಜಾಸ್ತಿ ಬರೋದಕ್ಕೆ ಚಾನ್ಸ್ ಇದೆ. ಅದು ಎಲ್ಲಿ ಬರ್ತದೆ ಅಂದರೆ ಯೂಶ್ವಲಿ ಅದು ಹೊಟ್ಟೆ ಕೆಳಗಡೆ ಅದು ಆ್ಯಕ್ಚುಲಿ ಮೂತ್ರ ಹೋಗೋ ಜಾಗ ಸೈಡ್ನಲ್ಲಿ, ಆ ಸೈಡ್ ಮೇಲ್ಗಡೆ ಅದು ಹೊಟ್ಟೆ ಕೆಳಗಡೆ ಅದು ಆ ಜಾಗನಲ್ಲಿ ಅದು ಸ್ವಲ್ಪ ದಪ್ಪ ಗುಳ್ಳೆ ಥರ ಬರ್ತದೆ. ಅದು ಕೆಲಸ ಮಾಡುವಾಗ ಭಾರ ಎತ್ತುವಾಗ ಸ್ವಲ್ಪ ದಪ್ಪ ಆಗ್ತದೆ, ಮತ್ತೆ ಮಲಗುವಾಗ ಕಡಿಮೆ ಆಗ್ತದೆ, ಎರಡು ಸೈಡ್ ಬರ್ತದೆ ಅದು ಆ್ಯಕ್ಚುಲಿ. ಮತ್ತೊಂದು ಭಾರ ಎತ್ತುವರು ಬರೋದು, ಮತ್ತೆ ಅದು ಸಿಗರೇಟ್ ಕುಡಿಯೋದು, ತುಂಬ ಕೆಮ್ಮು ಜಾಸ್ತಿ ಬರೋದು, ಮತ್ತೆ ಮೂತ್ರ ಅದು ಸ್ವಲ್ಪ ಹೋಗುವಾಗ ಸ್ವಲ್ಪ ಕಷ್ಟಪಟ್ಟು ಹೋಗೋದು, ಬಿಟ್ಟು ಬಿಟ್ಟು ಹೋಗೋದು, ಮತ್ತೆ ಮೋಷನ್ ಸ್ವಲ್ಪ ಟೈಟ್ ಆಗಿ ಹೋಗೋದು, ಕಷ್ಟಪಟ್ಟು ಅದು ಪ್ರೆಷರ್ ಕೊಟ್ಟು ಹೋಗ್ಬೇಕು, ಅದನ್ನ ಕಾರಣ ಅರ್ನಿಯ ಅಲ್ಲಿ ಬರೋದು ಆ್ಯಕ್ಚುಲಿ ಅದು ಮೇಲ್ ಅವ್ರಿಗೆ ಆ್ಯಕ್ಚುಲಿ. ಸೊ ಅದು ಆಪ್ಷನ್ ಮೇಲೆ ನಾವು ಆಪ್ಷನ್ ನೋಡುವಾಗ ಸರ್ಜರಿದ ಆಪ್ಷನ್ ಅದು, ಯಾಕೆಂದ್ರೆ ಅಲ್ಲಿ ಹೊಟ್ಟೆದಿಂದ ಸಣ್ಣದಾಗಿ ಒಂದು ತೂತ ಇರ್ತದೆ ನಾರ್ಮಲ್ ಆಗಿ, ಅದು ನಮ್ಮ ಕೆಲಸ ಮಾಡುವಾಗ ಪ್ರೆಷರ್ ಕಾರಣ ಜಾಸ್ತಿ ಆಗ್ತದೆ ಅದು. ಸೊ ಅದನ್ನ ಬಗೆಯಿಂದ ಅದು ಆ ಗ್ಯಾಪ್ ಜಾಸ್ತಿ ಆಗ್ತದೆ. ಆ ಗ್ಯಾಪ್ ನಾವು ಫುಲ್ ಮಾಡೋದಕ್ಕೆ ಟ್ಯಾಬ್ಲೆಟ್ ಏನೂ ಇಲ್ಲ ಆ್ಯಕ್ಚುಲಿ, ಜಸ್ಟ್ ಆಪರೇಷನ್ ಮಾಡಿ ಓಪನ್ ಮಾಡಿ ನಾವು ಒಳಗೆ ಹಾಕಿ ಕ್ಲೋಸ್ ಮಾಡಬೇಕಿತ್ತು. ಅದು ಒಂದು ಮಾತ್ರ ಆಪ್ಷನ್ ಅರ್ನಿಯನ್ನಲ್ಲಿ, ಆ ಟ್ಯಾಬ್ಲೆಟಲ್ಲಿ ಗುಣ ಆಗೋದಲ್ಲ. ಕೆಲವ್ರು ಕೇಳ್ತಾರೆ ಆ್ಯಕ್ಚುಲಿ ಗಡ್ಡೆ ಉಂಟಲ್ಲ ಅದು ಟ್ಯಾಬ್ಲೆಟ್ನಲ್ಲಿ ಕರಗ್ತದ ಹಾಗೆಂಥದ್ದು, ಅದು ರೇಷಿ ಥರ ಏನೋ ಉಂಟಂದರೆ ಟ್ಯಾಬ್ಲೆಟ್ನಲ್ಲಿ ಕರಗೋದಕ್ಕೆ ಚಾನ್ಸ್ ಉಂಟು, ಬಟ್ ಇದು ರೇಷಿ ಥರ ಅಲ್ಲ. ಅದು ಏನಾಗ್ತದೆ ಲೈಕ್ ಅದು ಹೊಟ್ಟೆ ಒಳಗಡೆ ಕರಲು ಆಚೆ ಬರ್ತದೆ ಆ್ಯಕ್ಚುಲಿ, ಅದೇ ದೊಡ್ಡದಾಗೋದು. ಕೆಲವರು ತುಂಬ ವರ್ಷ ಕಳೆದು ಬರುವಾಗ ತುಂಬ ದೊಡ್ಡದಾಗಿ ಬೀಜೆ ಕಡೆ ಹೋಗ್ತದೆ, ಅದು ದೊಡ್ಡ ಅರಣ್ಯ ನಿಲ್ತೇವೆ ನಾವು. ಯೂಶ್ವಲಿ ನೆಕ್ಸ್ಟು ಅದು ಯೂಶ್ವಲಿ ಮೇಲ್ ಜನರು ಬರೋದು, ನೆಕ್ಸ್ಟು ಹುಡುಗಿಗಳು ಬರೋದು. ಅದು ನೀವು ನೋಡುವಾಗ ಯೂಶ್ವಲಿ ಅವ್ರದ್ದು ಒಕ್ಕಲಿನಲ್ಲಿ ಅರಣ್ಯ ಬರ್ತದೆ, ಯಾಕಂದರೆ ಲೈಕ್ ಅವ್ರದ್ದು ತುಂಬ ಇದು ಪ್ರೆಗ್ನೆಂಟ್ ಡೆಲಿವರಿ ಜಾಸ್ತಿ ಆಗಿರೋ ಬರೋದು, ಮಸಲ್ ವೀಕ್ನೆಸ್ ಆಗಿರೋ ಕಾರಣ ಬರೋದು. ಹುಡುಗರುಗಳಿಗೂ ಸ್ಪೆಷಲಿ ಮೇಲ್ ಜನರಿಗೂ ಜಾಸ್ತಿ ಬರೋದ ಕಾರಣ ಅದು ಹೊಟ್ಟೆ ದಪ್ಪ ಇರೋದು, ಅದನ್ನ ಕಾರಣ ಬರೋದಕ್ಕೆ ಚಾನ್ಸ್ ಇದೆ ಅದು ಹೊಕ್ಕಲಿನಲ್ಲಿ. ಎಲ್ಲಾ ಹರ್ನಿಯಾದ ನೀವು ಆಪರೇಷನ್ ಮಾಡಬೇಕಾಗ್ತದೆ. ಅದು ಈಗ ಸದ್ಯಕ್ಕೆ ನಮ್ದು ಆಪರೇಷನ್ ಅಂದ್ರೆ ಲೈಕ್ ಅದು ಲ್ಯಾಪ್ರೋಸ್ಕೋಪ್ ನಲ್ಲಿ ಮಾಡಬಹುದು, ಇಲ್ಲ ಓಪನ್ ನಲ್ಲಿ ಮಾಡಬಹುದು. ಆಕ್ಚುಲಿ
0: ಡಾಕ್ಟರ್, ಇದು ಸಣ್ಣ ಮಕ್ಕಳಿಗೆ ಏನಾದರೂ ಹರ್ನಿಯ ಸಮಸ್ಯೆ ಬರ್ತದೆ, ಈಗ ಹುಟ್ಟುವ ಮಕ್ಕಳಿಗೆಲ್ಲ ಹೇಗೆ ಬರುತ್ತಾ?
2: ಅವ್ರಿಗೂ ಬರ್ತದೆ ಆಕ್ಚುಲಿ, ಸಣ್ಣ ಮಕ್ಕಳು ಎಸ್ಪೆಷಲಿ ಲೈಕ್ ನಾನು ಹೇಳೋದು ಒಂದು ಒಂದು ವರ್ಷ ಒಳಗಡೆ ಇರೋದಕ್ಕೆ ಬರ್ತದೆ, ಎರಡು ಮೂರು ವರ್ಷ ಇರೋದಕ್ಕೆ ಬರ್ತದೆ ಆಕ್ಚುಲಿ. ಅದು ಮುಟ್ಟುವಾಗಲಿಂದ ಏನಾಗ್ತದೆ ಲೈಕ್ ಆ ಜಾಗ ಸ್ವಲ್ಪ ವೀಕ್ನೆಸ್ ಇರ್ತದೆ, ಅದು ಮಗು ಡೆಲಿವರಿ ಟೈಮಿಂದ ಸ್ವಲ್ಪ ವೀಕ್ನೆಸ್ ಇರ್ತದೆ ಆಕ್ಚುಲಿ. ಹೋಗುವಾಗ ಏನಾಗ್ತದೆ ಲೈಕ್ ಸ್ವಲ್ಪ ಕೂಡ್ತದೆ ಆಕ್ಚುಲಿ, ಕೆಲವು ಮಕ್ಕಳು ಕೂಡೋದಿಲ್ಲ. ಆ ಮಕ್ಕಳಕ್ಕೆ ಏನ ಮಾಡಬೇಕಂದ್ರೆ ಲೈಕ್ ಅದು ಆಪರೇಷನ್ ಅವಾಗ ಅವ್ರದ್ದು ಆಪರೇಷನ್ ಮಾಡಬೇಕು. ಆ ಟೈಮ್ನಲ್ಲಿ ಏನಂದ್ರೆ ಲೈಕ್ ಮಕ್ಕಳು ಸಣ್ಣ ಮಕ್ಕಳಕ್ಕೂ ಮತ್ತು ದೊಡ್ಡವ್ರ ಆಪರೇಷನ್ ಡಿಫ್ರೆನ್ಸ್ ಏನಂದರೆ, ದೊಡ್ಡವ್ರಿಗೂ ಎಸ್ಪೆಷಲಿ 18 ಇಯರ್ಸ್ ಮೇಲೆ ಆಪರೇಷನ್ ಮಾಡೋರಿಗೂ ನಾವು ಮೆಷ್ ಅಂತ ಹಾಕ್ತೀವಿ, ನಾವು ಪ್ಲಾಸ್ಟಿಕ್ನಲ್ಲಿ ಒಂದು ಚೀಲ ಒಂದು ಸಿಗ್ತದೆ, ಅದು ನಾವು ಹಾಕ್ಬೇಕಾಗ್ತದೆ ಡೆಫಿನೆಟಾಗಿ. ಯಾಕೆಂದರೆ ಅದು ಪುನಃ ಹರ್ನಿಯ ಬರಬೇಡ ಅಂತ ನಾವು ಹಾಕೋದು. ಬಟ್ ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಯೂಶಲಿ ಏನು ಮಾಡಬೇಕಂದ್ರೆ ಅದು ಹಾಕ್ಬೇಕಂತೇನು ಅವಶ್ಯ ಇಲ್ಲ, ಮೆಷ್ ಹಾಕ್ಬೇಕಂತ. ಮೆಷಿಲ್ಲ ಜಸ್ಟ್ ಜಸ್ಟ್ ಹೋಗಿ ಅದು ಕ್ಲೋಸ್ ಮಾಡಿ ಬರ್ಬೋದು ಆ್ಯಕ್ಚುಲಿ. ಅದು ಸಣ್ಣ ಆಪರೇಷನ್ ಆಗ್ತದೆ ಅವರು ಸಣ್ಣ ಮಕ್ಕಳಿಗೆ ಅದು. ಬಟ್ ಅದು ಎಂತಲ್ಲ ಅದು ಬೆನ್ನಲ್ಲಿ ಇಂಜೆಕ್ಷನ್ ಕೊಟ್ಟು ಇಲ್ಲ ಅಂದರೆ ಜನರಲ್ ಅನಸ್ಥೆಸಿಯಾ ಸಹ ಕೊಟ್ಟು ಮಾಡ್ತಾರೆ ಅದು.
0: ಓಕೆ, ಈಗ ನಮ್ಮ SDM ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಈಗ ನಿಮ್ಮ ಏನು ಸಾಮಾನ್ಯ ಶಸ್ತ್ರಚಿಕಿತ್ಸಾ ವಿಭಾಗ ಇದೆ, ಇಲ್ಲಿ ಏನೆಲ್ಲ ಫೆಸಿಲಿಟ೿ಸ್ ಇದೆ ಡಾಕ್ಟ್ರೆ?
2: ಇಲ್ಲಿ ನೀವು ನೋಡಿ ಲೈಕ್ ಎಲ್ಲ ಫೆಸಿಲಿಟೀಸ್ ಇಲ್ಲಿದೆ ಆ್ಯಕ್ಚುಲಿ, ಸೂಪರ್ ಸ್ಪೆಷಾಲಿಟಿ ಎಲ್ಲ ಸಿಗ್ತದೆ. ಎಸ್ಪೆಷಲಿ ಜನರಲ್ ಸರ್ಜರಿ ನೋಡುವಾಗ ನಿಮ್ಮದು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಇರ್ತದೆ, ಎಂಡೋಸ್ಕೋಪಿ ಮಾಡ್ತೀನಿ ನಾವು, ಹಾಗೆ ಓಪನ್ ಸರ್ಜರೀಸ್ ಎಲ್ಲ ಮಾಡ್ತೀನಿ ನಾವು, ಮತ್ತು ಕ್ಯಾನ್ಸರ್ ಟ್ರೀಟ್ಮೆಂಟು, ಕ್ಯಾನ್ಸರ್ ರೋಗಕ್ಕೂ ಟ್ರೀಟ್ಮೆಂಟ್ ಉಂಟು ಇಲ್ಲಿ. ಪ್ಲಸ್ ಇವ್ರದ್ದು ಮೂತ್ರದ ಪ್ರಾಬ್ಲಮ್ ಇರೋದಕ್ಕಂತ ಡಾಕ್ಟ್ರ್ ಒಬ್ಬರು ಬರ್ತಾರೆ ಇಲ್ಲಿ, ಲೈಕ್ ಫ್ರೈಡೇ ಬರ್ತಾರೆ. ಆಯ್ತು, ಮತ್ತೊಂದು ಚರ್ಮದ ರೋಗ ಅದಕ್ಕಂತ ಸಪ್ರೇಟ್ ಸರ್ಜರಿ ಉಂಟಂದು ಆ ಡಾಕ್ಟ್ರ್ ಬರ್ತಾರೆ ಆ್ಯಕ್ಚುಲಿ. ಮತ್ತೊಂದು ಹೊಟ್ಟೆ ಒಳಗಡೆದು ಕರಲದು ಪ್ರಾಬ್ಲಮ್ ಅದು, ಮತ್ತು ಲಿವರ್ ಪ್ರಾಬ್ಲಮ್ ಇರೋದಕ್ಕಂತ ಸಪ್ರೇಟಾಗಿ ಡಾಕ್ಟ್ರು ಶನಿವಾರ ಬರ್ತಾರೆ. ಅವರದು ಎಂಡೋಸ್ಕೋಪಿ ಮಾಡ್ತಾರೆ, ಕೊಲನೋಸ್ಕೋಪಿ ಮಾಡ್ತಾರೆ ಅದು ಆ್ಯಕ್ಚುಲಿ. ಇದು ಈ ಫೆಸಿಲಿಟೀಸ್ಲೇ ನಮ್ಮ ಹತ್ರ ಉಂಟದ್ದು
0: ಡಾಕ್ಟ್ರ್. ಈಗ ಈ ರೀತಿ ಇದ್ದಂಥ ಸಮಸ್ಯೆಗಳು, ಈಗ ಅರ್ನಿಯ ಆಗಿರ್ಬೋದು ಅಥವಾ ಅಪೆಂಡಿಕ್ಸ್ ಆಗಿರ್ಬೋದು, ಲೈಕ್ ಪಿತ್ತಕೋಶಕ್ಕೆ ಸಂಬಂಧಪಟ್ಟಿದ್ದು ಆಗಿರ್ಬೋದು, ಇಂಥದ್ದೆಲ್ಲ ಬರೋದಕ್ಕೆ ನಮ್ಮ ಜನರ ಒಂದು ಲೈಫ್ ಸ್ಟೈಲ್ ಕೂಡ ಸ್ವಲ್ಪ ಕಾರಣ ಆಗುತ್ತೆ. ಯಾವ ರೀತಿಯಾದಂಥ ಆಹಾರ ಕ್ರಮಗಳು, ಲೈಕ್ ಫುಡ್ಗಳನ್ನು ಯಾವ ರೀತಿ ತಗೊಳ್ಬೇಕು, ಅದರ ಬಗ್ಗೆ ನಿಮ್ಮ ಸಲಹೆ?
2: ಓಕೆ, ಡೆಫಿನೆಟಾಗಿ ಇದನ್ನ ನೋಡಿ ಲೈಕ್ ಈಗ ಅಪೆಂಡಿಕ್ಸ್ ಬಗ್ಗೆ ನೀವು ಹೇಳುವಾಗ ಈಗ ಜಾಸ್ತಿ ಇದು ಪ್ಯಾಕ್ಡ್ ಫುಡ್ ಜಾಸ್ತಿ ಆಗಿತ್ತು, ಪ್ರೊಸೆಸ್ಡ್ ಫುಡ್ ಜಾಸ್ತಿ ಇರ್ತದೆ ಆ್ಯಕ್ಚುಲಿ, ಅದು ನಾವು ಅವಾಯ್ಡ್ ಮಾಡೋರು ಬೆಟರ್ ಆ್ಯಕ್ಚುಲಿ. ಅಪೆಂಡಿಕ್ಸ್ ನೀವು ಅವಾಯ್ಡ್ ಮಾಡೋದಕ್ಕಿಂತ ಪ್ರತ್ಯೇಕ ಇದೇನಿಲ್ಲ ಆ್ಯಕ್ಚುಲಿ. ಬಟ್ ಈಗ ನಮ್ಮದು ಈಗ ಜಾಸ್ತಿ ನಾವು ನೋಡೋದು ಹೇಗೆಂದರೆ ಲೈಕ್ ಈಗ ದೊಡ್ಡವ್ರಿಗೂ ಅದು ಬರೋದು ಕಾರಣ ಈಗ ನೋಡುವಾಗ ಮೋಸ್ಟ್ಲಿ ಅದು ಪ್ಯಾಕ್ಡ್ ಫುಡ್ ಇರ್ಬೋದು ಅಂತ ಹೇಳ್ತಾರೆ. ಒಂದು ಅದು ಬಿಟ್ಟು ಬೇರೆ ಎಂಥ ಇದು ಅವಾಯ್ಡ್ ಮಾಡೋದಕ್ಕೇನಿಲ್ಲ ಆ್ಯಕ್ಚುಲಿ ಅಪೆಂಡಿಕ್ಸದು ಸಣ್ಣ ಮಕ್ಕಳಿಗೆ. ದೊಡ್ಡವ್ರಿಗೆ ನಾವು ಹಾಕಿ ನಾನು ಹೇಳೋದು ಪ್ಯಾಕ್ಡ್ ಫುಡ್ ತಿನ್ನೋದು, ಪ್ರೊಸೆಸ್ ಫುಡ್ ತಿನ್ನೋದು, ಬಿಸ್ಕೆಟ್ಸ್ ನಾನು ಹೇಳೋದು ಸ್ಪೆಷಲಿ ಬಿಸ್ಕೆಟ್ಸ್. ಯಾವ ಫುಡ್ ಐಟಮ್ದು ನಾರ್ಮಲಾಗಿ ನಮ್ಮದು ಆ ಕಾಲದಲ್ಲಿ ನೋಡುವಾಗ ಫುಡ್ ಐಟಮ್ ಯಾವುದು ಒಂದಿನ ಮೇಲೆ ಇರೋದಿಲ್ಲ ಆ್ಯಕ್ಚುಲಿ. ಈಗ ಇರೋದೆಲ್ಲ ಒಂದು ತಿಂಗಳ ಮೇಲೆ ಇರ್ತದೆ, ಒಂದು ವರ್ಷದ ಮೇಲೆ ಇಟ್ಟು ಮಾಡ್ತಾರೆ ಫಾರ್ ಪ್ರೊಸೆಸ್ಡ್ ಫುಡ್, ಪ್ರಿಸರ್ವೇಟಿವ್ ಆ್ಯಡ್ ಮಾಡ್ತಾರೆ ಸರ್, ಅದು ಒಂದು ಕಾರಣ ಇರೋದಕ್ಕಂತ. ಆ್ಯಂಡ್ ಅಗೇನ್ ನೆಕ್ಸ್ಟ್ ನೀವು ನೋಡುವಾಗ ಯೂಶಲಿ ನೀವು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋದ ಕಾರಣ ಪಿತ್ತಕೋಶದ ಪ್ರಾಬ್ಲಮ್ ಬರೋದಕ್ಕೆ ಚಾನ್ಸ್ ಇದೆ. ನಿಮ್ಗೆ ನೀವು ಜಾಸ್ತಿ ಕೊಬ್ಬಾಗ್ರ ತಿನ್ನೋದು, ಮತ್ತು ಮಸಾಲ ಐಟಮ್ ಜಾಸ್ತಿ ತಿನ್ನೋದು, ಮತ್ತು ಜಾಸ್ತಿ ಖಾರ ಹಾಕಿ ಮಾಡೋದು, ಹುಳಿ ಹಾಕಿ ಮಾಡೋದು, ಮತ್ತು ನೀರು ಕಡಿಮೆ ಕುಡಿಯೋದು, ಈ ಕಾರಣದ ಕಾರಣ ನೋಡುವಾಗ ಪಿತ್ತಕೋಶದಲ್ಲಿ ಕಲ್ಲು ಬರೋದಕ್ಕೆ ಚಾನ್ಸ್ ಉಂಟು. ಸೊ ಪಿತ್ತ ಯಾವಾಗಲೂ ಜಾಸ್ತಿ ಬರ್ತಾ ಇರ್ತದೆ ಆ್ಯಕ್ಚುಲಿ ಲಿವರಿಂದ. ಆ ಪಿತ್ತಕೋಶ ಏನು ಮಾಡ್ತಂದ್ರೆ ಅದು ಸ್ಟೋರ್ ಮಾಡ್ತದೆ ಆ್ಯಕ್ಚುಲಿ. ನೀವು ಜಾಸ್ತಿ ಕೊಬ್ಬಾಗ್ರ ತಿನ್ನುವಾಗ ಏನಾಗ್ತದೆ ಅಂದರೆ ಲೈಕ್ ಅದು ಜಾಸ್ತಿ ಯೂಸ್ ಆಗ್ತದೆ, ಹೊಸದನ್ನು ಬರೋದು ಮಾತ್ರ ಯೂಸ್ ಆಗ್ತದೆ, ಹಳೇದು ಯೂಸ್ ಆಗುತ್ತೆ. ಅದು ಸ್ಟೇಮ್ ಅಲ್ಲಿ ಇಟ್ಟು ಏನಾಗ್ತದೆ ಲೈಕ್ ಅದು ಕಲ್ಲಾಗಿ ಶುರು ಆಗ್ತದೆ. ಅದು ಕಿಡ್ನಿದ ಕಲ್ಲು ಮತ್ತು ಪಿತ್ತಕೋಶ ಕಲ್ಲು ಒಂದೇ ಥರ ಇಲ್ಲ. ಕಿಡ್ನಿದ ಕಲ್ಲು ನೀರು ಜಾಸ್ತಿ ಕುಡಿಯುವಾಗ ಯೂಶಲಿ ಹೋಗ್ತದೆ. ಕೆಲವು ಮಕ್ಕಳು ಕೇಳ್ತಾರೆ ಅದು ಸರ್ ಹೊಟ್ಟೆ ಒಳಗಡೆ ಕಲ್ಲು ಉಂಟು ಅದು ಹೋಗ್ತದಲ್ಲ ನೀರು ಜಾಸ್ತಿ ಕುಡಿಯುವಾಗ ಇದೆಯಾಗಿ ಹೋಗೋದಲ್ಲ ಅಂತ. ಕಿಡ್ನಿದು ಕಲ್ಲು ಇರೋದು ಬೇರೆ ಸಮಸ್ಯೆ, ಅದು ಪಿತ್ತಕೋಶದಲ್ಲಿ ಕಲ್ಲಿರೋದು ಬೇರೆ ಸಮಸ್ಯೆ. ಅದು ಪಿತ್ತಕೋಶದ ಕಲ್ಲದು ಟ್ಯಾಬ್ಲೆಟ್ ಕೊಟ್ಟು ಟ್ಯಾಬ್ಲೆಟ್ ಉಂಟು, ಅದು ಕೊಡೋದು ಕಾರಣ ಏನಂದ್ರೆ ಲೈಕ್ ಅದು ಹೊಸದಾಗಿ ಕಲ್ಲು ಬರೋದಿಲ್ಲ ಅಂತ ನಾವು ನೋಡ್ಬೋದು. ಬಟ್ ಸರ್ಜರಿ ಮಾಡೋದು ಬೆಟರ್ ಅದಕ್ಕೆ ಆ್ಯಕ್ಚುಲಿ. ಲ್ಯಾಪ್ರೋಸ್ಕೋಪ್ನಲ್ಲಿ ಯೂಶಲಿ ಮಾಡ್ತೀವಿ ನಾವು. ಇನ್ ಕೇಸ್ ಅದು ಕ್ಯಾನ್ಸರಾಗೆ ಆಗ್ತದೆ ಅಂದರೆ ಅದು ಮಾತ್ರ ನಾವು ಓಪನ್ ಸರ್ಜರಿ ಮಾಡ್ತೀವಿ ನಾವು ಆ್ಯಕ್ಚುಲಿ.
0: ಡಾಕ್ಟರ್, ಈಗ ಅರ್ನಿಯಕ್ಕೆ ಸಂಬಂಧಪಟ್ಟ ಹಾಗೆ ಈ ಅರ್ನಿಯ ನಮ್ಮ ಈ ಜನರಲ್ಲಿ ಉಂಟು ಅಥವಾ ಆ ರೀತಿಯಾದ ಪ್ರಾಬ್ಲಮ್ ಉಂಟು ಅಂತ ಗೊತ್ತಾಗೋದು ಹೇಗೆ, ಮತ್ತು ಅದರಿಂದ ಆಪರೇಷನ್ ಮಾಡದಿದ್ದರೆ ಏನೆಲ್ಲ ಒಂದು ಸಮಸ್ಯೆಗಳಾಗ್ಬೋದು?
2: ಈಗ ಅರ್ನಿಯದು ಹೇಗೆ ಆಗ್ತದೆ ಅಂತ ಲೈಕ್ ನಾವು ಇಲ್ಲ ತನಕ ಅದು ಮುಂಚೆ ಹೇಳಿದೆ ನಾನು ಅದಂತಲ್ಲ ಅದು ಜಾಸ್ತಿ ಭಾರ ತೂಕೋದು ಎತ್ತೋದು ಸ್ಪೆಷಲಿ ಲೈಕ್ ಈವನ್ ಅಬ್ನಾರ್ಮಲ್ ವೆಯ್ಟ್ ಲಿಫ್ಟಿಂಗ್ ಈಗ ಜಿಮ್ಗೆ ಹೋಗೋರು ಸ್ವಲ್ಪ ವೆಯ್ಟ್ ಲಿಫ್ಟ್ ಪ್ರಾಪರ್ ಆಗಿ ಆ ಪೊಸಿಷನಲ್ಲಿ ಮಾಡುತ್ತೆ ಲೈಕ್ ಇನ್ನು ಲಿಫ್ಟ್ ಮಾಡಬೇಕು ಪೊಸಿಷನ್ ಚೇಂಜ್ ಆಗಿತ್ತು ಅಂದರೆ ಆ ಪೋಸ್ಟರ್ ಚೇಂಜ್ ಆಗಿ ತಗೊಳ್ಳುವ ವೆಯ್ಟ್ ಲಿಫ್ಟ್ ಮಾಡುವಾಗ ಅವರು ಕಾರ್ನಿಯಾ ಬರೋದಕ್ಕೆ ಚಾನ್ಸ್ ಇದೆ ಮತ್ತು ಲೈಕ್ ಇದು ಯೂಶ್ವಲಿ ಲೈಕ್ ಭಾರ ಎತ್ತೋದು ಕೂಲಿ ಕೆಲಸ ಮಾಡ್ತಾರಲ್ಲ ಅವರದು ಭಾರ ಜಾಸ್ತಿ ಎತ್ತಾರೆ ಆ್ಯಕ್ಚುಲಿ ಸೊ ಅವ್ರಿಗೂ ಕಾರ್ನಿಯಾ ಬರೋದಕ್ಕೆ ಚಾನ್ಸ್ ಉಂಟು ಮತ್ತೊಂದು ಏಜ್ ಜಾಸ್ತಿ ಆಗಿರೋಕು ಕಾರ್ನಿಯಾ ಬರ್ತದೆ ಅವ್ರಿಗೆ ಆಗ್ತದಂದರೆ ಅದು ಪ್ರಾಸ್ಟೇಟ್ ಗ್ರಂಥಿ ಉಂಟು ಆ್ಯಕ್ಚುಲಿ ಅದೇನಾಗ್ತದಂದ್ರೆ ಅದು ಸ್ವಲ್ಪ ಏಜ್ ಜಾಸ್ತಿ ಆಗುವಾಗ ಸ್ಪೆಷಲಿ 40-45 ಮೇಲೆ ಆಗುವಾಗ ಪ್ರಾಸ್ಟೇಟ್ ಏನಾಗ್ತದೆ ಸ್ವಲ್ಪ ದಪ್ಪ ಆಗ್ತದೆ ಅದು ಕಿಡ್ನಿ ಬ್ಲಾ ಇದಂತಲ್ಲಿ ಯೂರಿನರಿ ಬ್ಲಾಡರ್ ಹೇಳ್ತೀನಿ ಅದು ಮತ್ತು ಯೂರಿನ್ ಹೋಗೋ ಜಾಗ ಮಧ್ಯದಲ್ಲಿ ಉಂಟದು ಅದೇನಾಗ್ತದೆ ಲೈಕ್ ಅದು ದಪ್ಪ ಆಗುವಾಗ ಅದು ಕಂಪ್ರೆಸ್ ಮಾಡ್ತದೆ ಹೋಗೋ ಜಾಗ ಮೂತ್ರ ಹೋಗೋ ಜಾಗನ ಕಂಪ್ರೆಸ್ ಮಾಡ್ತದೆ ಸೊ ಅದನ್ನ ಬಗ್ಗೆಯಿಂದ ಮೂತ್ರ ಬರೋದ್ರಲ್ಲಿ ನಿಮ್ಮದು ಸ್ವಲ್ಪ ಕಡಿಮೆ ಆಗ್ತದೆ ಸೊ ಅದಕ್ಕೋಸ್ಕರ ನೀವು ಏನು ಮಾಡ್ತೀನಿ ಲೈಕ್ ಅದು ಪ್ರೆಷರ್ ಕೊಟ್ಟು ಮಾಡ್ತೀವಿ ಹೋಗ್ತೀವಿ ನೀವು ಹೊಟ್ಟೆಯಿಂದ ನಾರ್ಮಲ್ ಆಗಿ ಪ್ರೆಷರ್ ಕೊಟ್ಟದ್ದು ಸೊ ಅದನ್ನ ಕಾರಣ ಅರ್ನಿಯ ಬರ್ತದೆ ಏಜ್ ಆಗಿರೋರು ಮಕ್ಕಳಕ್ಕದು ಯೂಶ್ವಲಿ ಮಕ್ಕಳಿಗದೇ ನಾನು ಮುಟ್ಟುವಾಗಿಂದ ಇರ್ತದೆ ಆ್ಯಕ್ಚುಲಿ ಅದು ನಾವೇನು ರೀಸನ್ ಅಂತ ಅದೇನಿಲ್ಲ ಆ್ಯಕ್ಚುಲಿ ಅದು ಬರುವಾಗಲೇ ಆಗಿರ್ತದೆ ಆ್ಯಕ್ಚುಲಿ ಅದು ಅದೇ ಅದು ರೀಸನ್ ಅಂತ ಏನಿಲ್ಲ ಅದು ಆ್ಯಕ್ಚುಲಿ ಅದು ಹೇಗೆ ಬರ್ತದೆ ಅಂತ ಏನಿಲ್ಲ ಅದು ನಾನು ಹೇಳಕ್ಕೆ ಅನ್ಕೊಂಡು ಲೈಕ್ ಅಲ್ಲಿ ಮಾಂಸ ಸ್ವಲ್ಪ ವೀಕ್ನೆಸ್ ಇರ್ತದೆ ಆ್ಯಕ್ಚುಲಿ ಹೋಗುವಾಗ ಅದು ಕೂರ್ತದೆ ಆ್ಯಕ್ಚುಲಿ ಬಟ್ ಕೆಲವ್ರಿಗೆ ಕೂಡೋದಲ್ಲ ಅವ್ರಿಗೆ ನೀವು ಆಪ್ರೇಷನ್ ಮಾಡಬೇಕಾಗ್ತದೆ ನೀವು ಲೇಟಾಗಿ ಮಾಡುವಾಗ ಏನಾಗ್ತದೆ ಲೈಕ್ ನೆಕ್ಸ್ಟ್ ಮೆಶ್ ಆಗಬೇಕಾಗ್ತದೆ ನೀವು ಏಜ್ ಜಾಸ್ತಿ ಆಗುವಾಗ ಸಣ್ಣದಿರುವಾಗ ಮೆಶ್ ಆಗಿಲ್ಲಂದ್ರೆ ಸ್ವಲ್ಪ ನಿಮ್ದು ಅಂತಲ್ಲ ಅದು ಮೆಶ್ದು ಯೂಶ್ವಲಿ ಅದು ಒಂದು ಸ್ವಲ್ಪ ಏನಂದ್ರೆ ಲೈಕ್ ಅದು ಪ್ರಾಸ್ಟಿಕ್ ಥರ ಅದು ಆ್ಯಕ್ಚುಲಿ ಲೈಕ್ ಆರ್ಥೋಪೆಡಿಕ್ ಸರ್ಜರಿ ಥರ ಅದು ನಾವು ಮಾಡೋದು ಸೊ ಅದು ಮೆಶ್ ಆಗ್ತೀವಿ ನಾವು ಅದು ಇನ್ಫೆಕ್ಷನ್ ಆಗೋದು ಚಾನ್ಸ್ ಜಾಸ್ತಿ ಉಂಟು ಸೊ ಅದನ್ನ ಬಗ್ಗೆ ಅಂದರೆ ನೀವು ಸಣ್ಣದಿರುವಾಗ ಮಾಡುವಾಗ ಈಸಿ ಆಗ್ತದೆ ನಿಮ್ಗೆ ಆ್ಯಕ್ಚುಲಿ ಖರ್ಚು ಕಡಿಮೆ ಆಗ್ಬೋದು ನಿಮ್ಗೆ ಆ್ಯಕ್ಚುಲಿ ಓಟಿ ಟೈಮಿಂಗ್ ಖರ್ಚಾಗ್ತದೆ ಅದು ಸಣ್ಣ ಮಕ್ಕಳಂತ ನಾವು ಇಟ್ಕೊಂಡು ಹಾಗೆ ಬಿಡೋದು ಬೇಡ ಮತ್ತೊಂದು ಸಣ್ಣ ಕೆಲವ್ರಿಗೆ ಏನಾಗ್ತದೆ ಲೈಕ್ ಒಕ್ಕಲಿನಲ್ಲಿ ಅರ್ನಿಯ ಬರ್ತದೆ ಸಣ್ಣ ಮಕ್ಕಳಿಗೆ 2-3 ತಿಂಗಳ ಮಕ್ಕಳಿಗೆಲ್ಲ ಇರ್ತದೆ ಆ್ಯಕ್ಚುಲಿ ಅದು ಯೂಶ್ವಲಿ ಮಾಡಬೇಕಂತ ಅನವಶ್ಯಕನೇ ಇಲ್ಲ ಆ ಅರ್ನಿಯ ಯೂಶ್ವಲಿ ಏನಾಗ್ತದೆ ಅಂದರೆ ಲೈಕ್ 1 ವರ್ಷ ಅಲ್ಲಿ 1-2 ವರ್ಷ ನೋಡುವಾಗಲೇ ಅದು ಕಡಿಮೆ ಆಗ್ತದೆ ಇನ್ ಕೇಸ್ 2 ವರ್ಷ ಮೇಲೆ ಕಡಿಮೆ ಆಗಿಲ್ಲ ಅಂದರೆ ಆಪ್ರೇಷನ್ ಮಾಡೋದು ರೈಟ್ ಅದು ಆಯ್ತಾ ನನ್ನ ಸಣ್ಣ ಮಕ್ಕಳಿಗೆ ಉಕ್ಕಲಿನಲ್ಲಿ ಅರ್ನಿಯದು ಮಾತ್ರ ಇಲ್ಲದು ಬಾಕಿ ಕೆಳಗಡೆ ಇರೋದು ಯಾವ ಏಜ್ ಇರುವಾಗಲೂ ಮಾಡೋದು ಬೆಟರ್ ಆ್ಯಕ್ಚುಲಿ ನೆಕ್ಸ್ಟದು ಇನ್ ಕೇಸ್ ನಾನು ದೊಡ್ಡವ್ರಿಗೆ ಆಪ್ರೇಷನ್ ಮಾಡಿಲ್ಲ ಮತ್ತು ಸಣ್ಣ ಮಕ್ಕಳಿಗೆ ಮಾಡಿಲ್ಲ ಅಂದರೆ ಏನಾಗ್ಬೋದು ಅಂತ ಈಗ ಅರ್ನಿಯದು ಸಣ್ಣ ಸ್ಟಾರ್ಟಿಂಗ್ನಲ್ಲಿ ಸಣ್ಣದಿರ್ತದೆ ಹೋಗೋಗ ದೊಡ್ಡದಾಗ್ತದೆ ದೊಡ್ಡದಾಗೋ ಏನಾಗ್ತದೆ ಸಣ್ಣದಿರುವಾಗ ಪ್ರಾಬ್ಲಮ್ ಇರೋದಿಲ್ಲ ದೊಡ್ಡದಾಗೋ ಏನಾಗ್ತದೆ ಮಧ್ಯದಲ್ಲಿ ಐ ಮೀನ್ ದೊಡ್ಡದಾಗುವಾಗ ನಾನು ಹೇಳೋದು ಅರ್ನಿಯ ದೊಡ್ಡದಾಗ್ತದೆ ಅದನ್ನಲ್ಲಿ ಏನಾಗ್ತದೆ ಅಲ್ಲಿ ಕರ್ಲು ಬಂತಿಯತ್ಲಿ ಬಂದು ಹೋಗ್ತದೆ ಆ್ಯಕ್ಚುಲಿ ಬಂದು ಹೋಗ್ತದೆ ಸೊ ಬಂದು ಹೋಗಿ ಬ್ಲಾಕ್ ಆಗೋದಕ್ಕೆ ಚಾನ್ಸ್ ಇದೆ ಆ್ಯಕ್ಚುಲಿ ಕರ್ಲು ಬ್ಲಾಕ್ ಆಗಿತ್ತು ಅಂದರೆ ನೀವು ಸಣ್ಣ ಕರ್ಲು ಕಟ್ ಮಾಡಿ ಪುನಃ ಅದು ದೊಡ್ಡ ಆಪ್ರೇಷನ್ ಥರ ಆಗ್ತದೆ ಸೊ ನೀವು ದೊಡ್ಡ ಆಪ್ರೇಷನ್ ಮಾಡೋದ್ರ ಬಗ್ಗೆ ಅಂದರೆ ನೀವು ಸಣ್ಣದಾಗಿ ಅದು ಅರ್ನಿಯದು ಮಾಡೋದು ಸೇಫ್ಟಿ ನಮಗೆ ಆ್ಯಕ್ಚುಲಿ ಅದ್ರ ಬಗ್ಗೆ ಅಂತ ಹೇಳ್ತೀನಿ ನಾವು ಅದು ಕೆಲವರು ಪ್ರಸನ್ನ ಮಾಡ್ತಾರೆ ಲೈಕ್ ನಮ್ಮದು ಬರುವಾಗ ಏನಾಗ್ತದೆ ಲೈಕ್ ಒಂದು ಬ್ಲಾಕ್ ಆಗಿ ಬರ್ತದೆ ಅದು ಏನಾಗ್ತದೆ ಲೈಕ್ ಬ್ಲಾಕ್ ಹೇಗೆ ಆಗ್ತದೆ ಅದು ಹೇಗೆ ಅಂದರೆ ನೋವಾಗ್ತದೆ ಯೂಶ್ವಲಿ ಅರ್ನಿಯ ನೋವಾಗೋದಲ್ಲ ಎಮರ್ಜೆನ್ಸಿ ಹೇಗೆ ಆಗ್ತದೆ ಲೈಕ್ ಅರ್ನಿಯ ಅನ್ನೋದು ಅರ್ನಿಯದಲ್ಲಿ ನೋವಾಗ್ತದೆ ಅದು ದಪ್ಪ ಅದು ಗಡ್ಡೆ ಇರೋದು ದಪ್ಪ ಇರ್ತದೆ ಕೆಳಗಡೆ ಅದು ಮಲಗುವಾಗಲು ಇಲ್ಲ ಅದು ರೆಸ್ತೋಗಲು ಕಡಿಮೆ ಆಗೋದಲ್ಲ ಅದೇ ಥರ ಇರ್ತದೆ ಮತ್ತು ಆ ಜಾಗ ಸ್ವಲ್ಪ ರೆಡ್ಡಾಗಿರೋದು ವಾಂದಿ ಬರೋದು ಮೋಷನ್ ಹೋಗಿಲ್ಲ ಇದೆಲ್ಲ ನೋಡುವಾಗ ಅದು ಬ್ಲಾಕ್ ಆಗಿತ್ತದೆ ಸೊ ನೀವು ಇಮಿಡಿಯೇಟ್ ಆಗಿ ನೀವು ಆಪ್ರೇಷನ್ ಮಾಡಬೇಕು ಅವಾಗ ನಾರ್ಮಲ್ ಆಗಿ ಅರ್ನಿಯ ಬಂದು ಹೋಗೋದು ಎಮರ್ಜೆನ್ಸಿ ಥರ ಮಾಡಬೇಕಂತ ಅವಶ್ಯಕನೇ ಇಲ್ಲ ಬಟ್ ಬ್ಲಾಕ್ ಆಗಿತ್ತು ಅಂದರೆ ಡೆಫಿನೆಟ್ ಆಗಿ ನೀವು ಆಪ್ರೇಷನ್ ಮಾಡಬೇಕು ಆ ದಿನ ಮಾಡೋದು ಬೆಟರ್ ಲೇಟ್ ಮಾಡುವಾಗ ಆ ಕರಳದು ಸೆತ್ತೋಗೋದು ಚಾನ್ಸ್ ಉಂಟು ಸೊ ಅದನ್ನ ಬಗ್ಗೆ ಅದು ಕಟ್ ಮಾಡಿಬಿಟ್ಟು ಪುನಃ ಅಟ್ಯಾಚ್ ಮಾಡೋದು ದೊಡ್ಡ ಆಪ್ರೇಷನ್ ಆಗ್ತದೆ ನಿಮಗೆ ಆ್ಯಕ್ಚುಲಿ ಸೊ ಅದನ್ನ ಬಗ್ಗೆ ಅರ್ನಿಯದ ಆಪ್ರೇಷನ್ ಮಾಡೋದು ಬೆಟರ್ ಅಂತ ಹೇಳ್ತೀನಿ ನಾವು
1: ಮತ್ತೆ ಈ ಥರ ಈ ಕೂತು ಕೆಲಸ ಮಾಡೋದ್ರಿಂದ ಅಥವಾ ಲಾಂಗ್ ಈ ಥರ ವೆಹಿಕಲ್ ಡ್ರೈವ್ ಮಾಡೋದ್ರಿಂದ ಈ ಥರದ್ದೆಲ್ಲ ಸಮಸ್ಯೆಗಳನ್ನಾದರೂ ಬರ್ಬೋದಾ
2: ಇಲ್ಲ ಟ್ರಾವೆಲಿಂಗ್ ಮಾಡೋದು ಬೇಕಿಂದ ಅರ್ನಿಯದು ಏನು ಬರೋದಲ್ಲ ಆ್ಯಕ್ಚುಲಿ ಆಯ್ತಾ ನೀವು ಟ್ರಾವೆಲಿಂಗ್ ಮಾಡೋದು ಜಾಸ್ತಿ ಅಂದರೆ ಲೈಕ್ ನೀವು ಭಾರ ಎತ್ತೋದು ಹೊಟ್ಟೆ ಒಳಗಡೆ ಪ್ರೆಷರ್ ಜಾಸ್ತಿ ಏನೇನೇನು ಕೆಲಸ ಮಾಡ್ತಾರೋ ಅದು ಬರ್ತದೆ ಆ್ಯಕ್ಚುಲಿ ಸೊ ಟಿ ಬಿ ಕಾಯಿಲೆ ಇರೋದು ಬರ್ತದೆ ಆ್ಯಕ್ಚುಲಿ ಯಾಕಂದರೆ ಕೆಮ್ಮು ಮಾಡ್ತಾರೆ ಕೆಮ್ಮು ಮಾಡುವಾಗ ಏನಾಗ್ತದೆ ಲೈಕ್ ಅಲ್ಲಿ ಹೊಟ್ಟೆ ಒಳಗಡೆ ಪ್ರೆಷರ್ ಹೋಗ್ತದೆ ಸೊ ಅದನ್ನ ಬಗ್ಗೆಯಿಂದ ಅರ್ನಿಯ ಜಾಸ್ತಿ ಆಗ್ತದೆ ಸೊ ಫಸ್ಟ್ದು ಕಾರಣ ಏನಂತ ನೋಡಿ ಆ ಕಾರಣದ್ದು ಫಸ್ಟ್ ಟ್ರೀಟ್ಮೆಂಟ್ ಕೊಡಬೇಕು ಮತ್ತು ಅರ್ನಿಯ ಟ್ರೀಟ್ಮೆಂಟ್ ಮಾಡೋದು ಬೆಟರ್ ಯಾಕಂದರೆ ನೀವು ಕಾರಣ ಕಡಿಮೆ ಮಾಡಿಲ್ಲ ಅಂದರೆ ಪುನಃ ಎಲ್ಲಿ ಹೋಗಿ ನೀವು ಸರ್ಜರಿ ಮಾಡುವಾಗಲೂ ಅರ್ನಿಯ ಡೆಫಿನೆಟಾಗಿ ಬರ್ತದೆ ನಿಮ್ಮ ಪುನಃ
1: ಡಾಕ್ಟ್ರೇ ಈ ಸಾಮಾನ್ಯ ಶಸ್ತ್ರ ವಿಭಾಗದ ಕುರಿತಾಗಿ ಮತ್ತು ಶಸ್ತ್ರಚಿಕಿತ್ಸೆಯ ವಿಚಾರದ ಕುರಿತಾಗಿ ಅನೇಕ ವಿಚಾರಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದೀರಿ ಈ SDM ಆರೋಗ್ಯವಾಣಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಶಸ್ತ್ರಚಿಕಿತ್ಸೆಗೆ ಸಂಬಂಧಿಸಿದ ಹಾಗೆ ತಾವು ಅನೇಕ ಮಾಹಿತಿಗಳನ್ನು ಕೊಟ್ಟದಕ್ಕೆ ನಿಮಗೆ ಅನಂತ ಧನ್ಯವಾದಗಳು
2: ಥ್ಯಾಂಕ್ ಯು ಧನ್ಯವಾದಗಳು

ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತ್ನಿಂದ ಈ

ಇದು ರೇಡಿಯೋ ನಿನಾದ 90.4 FM. ಈಗ ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಮನಃಶಾಸ್ತ್ರ ವಿಭಾಗದ ವಿದ್ಯಾರ್ಥಿಗಳು ನಡೆಸಿಕೊಡುವ ಕಾರ್ಯಕ್ರಮ ಕೇಳೋಣ.

ಕೇಳುಗರಿಗೆ ನಮಸ್ಕಾರ. ಎಸ್ಟಿಎಂ ಸ್ನಾತಕೋತ್ತರ ಅಧ್ಯಯನ ಕೇಂದ್ರ ಮನಶಾಸ್ತ್ರ ವಿಭಾಗದ ವಿದ್ಯಾರ್ಥಿಗಳಾದ ನಾವು ಪ್ರಕೃತಿ ಮನೋವಿಜ್ಞಾನದ ಕುರಿತು ಕಾರ್ಯಕ್ರಮ ನಡೆಸಿಕೊಡುತ್ತಿದ್ದೇವೆ.

0: ಅಯ್ಯೋ ಅಣ್ಣ, ಏನ್ ಮಾಡ್ತಿದ್ದೀರಾ? ದೇವ್ರೆ, ಮರ ಕಡಿತಿದ್ದೀರಾ? ಕಡಿಬೇಡಿ ಅಣ್ಣ, ಮರ ಕಡಿಬೇಡಿ, ನಿಲ್ಸಿ, ಪ್ರಕೃತಿಯನ್ನ ಉಳಿಸಿ. ಜೀವನದಲ್ಲಿ ಭಯ ಇದ್ದರೆ ಅದು ನಮ್ಮನ್ನು ಕೊಂದು ತಿನ್ನುತ್ತದೆ. ಜೀವನದ ಎಲ್ಲ ನೋವುಗಳನ್ನು ಮರೆಸುವೆ. ಒಮ್ಮೊಮ್ಮೆ ಎಲ್ಲ ನೋವಿಗೂ ನೀನೇ ಕಾರಣವಾಗುವೆ. ಹೇ ಪ್ರಕೃತಿ, ನೀ ಏಕೆ ಹೀಗೆ?
1: ಕೇಳುಗರೆ, ಪ್ರಕೃತಿ ಮನೋವಿಜ್ಞಾನದ ವೈಶಿಷ್ಟ್ಯ ಸಂಚಿಕೆಗೆ ಸ್ವಾಗತ. ನಾವು ಫಸ್ಟ್ MSc ಸೈಕಾಲಜಿಯ ವಿದ್ಯಾರ್ಥಿಗಳು. ಇಂದು ಪ್ರಕೃತಿಯ ಮನೋವಿಜ್ಞಾನವನ್ನು ಆಳವಾಗಿ ಪರಿಶೀಲಿಸುತ್ತಿದ್ದೇವೆ. ಪ್ರಕೃತಿಯೊಂದಿಗಿನ ನಮ್ಮ ಸಂಪರ್ಕ ನಮ್ಮ ಮಾನಸಿಕ ಯೋಗಕ್ಷೇಮದ ಮೇಲೆ ತುಂಬಾ ದೊಡ್ಡ ಪರಿಣಾಮವನ್ನು ಬೀರುತ್ತದೆ.
2: ಪ್ರಕೃತಿಯ ಸೌಂದರ್ಯವನ್ನು ಸವಿಯುವುದರಿಂದ ನಮ್ಮ ಮನಸ್ಸು ಶಾಂತಗೊಳ್ಳುತ್ತದೆ. ಹಾಗೆ ಕಡಲ ತೀರದಲ್ಲಿ ಅಲೆಗಳು ಅಪ್ಪಳಿಸುವುದನ್ನು ನೋಡಿದಾಗ, ಅದನ್ನು ಅನುಭವಿಸಿದಾಗ ನಮ್ಮ ಮನಸ್ಸಿನ ಎಲ್ಲ ಒತ್ತಡಗಳು ಕಡಿಮೆಯಾಗುತ್ತದೆ ಎಂಬುದನ್ನು ನೀವು ಎಂದಾದರೂ ಗಮನಿಸಿದ್ದೀರಾ? ಮನುಷ್ಯ ಮತ್ತು ಪ್ರಕೃತಿಯ ನಡುವೆ ಸೌಂದರ್ಯವನ್ನು ಮೀರಿದ ಆಳವಾದ ಸಂಪರ್ಕವಿದೆ. ಇದು ಮನೋವಿಜ್ಞಾನದಲ್ಲಿ ಆಳವಾಗಿ ಬೇರೂರಿದ ಸಂಬಂಧವಾಗಿದೆ.
0: ಒಮ್ಮೆ ನಿನ್ನ ಮಡಿಲಲ್ಲಿ ಮಲಗಿದರೆ ಎಲ್ಲ ನೋವುಗಳು ಒಂದು ಕ್ಷಣದಲ್ಲಿ ಮಾಯವಾಗುತ್ತವೆ. ಏನಿದರ ಗುಟ್ಟು? ಬಿಚ್ಚಿಡುವೆಯ ಆ ರಟ್ಟನ್ನು ಒಮ್ಮೆಯಾದರೂ.
1: ಪ್ರಕೃತಿಯಲ್ಲಿ ಸಮಯ ಕಳೆಯುವುದರಿಂದ ಆತಂಕ, ಖಿನ್ನತೆ ಮತ್ತು ಒತ್ತಡದ ಲಕ್ಷಣಗಳನ್ನು ಕಡಿಮೆ ಮಾಡಬಹುದು ಎಂದು ಅಧ್ಯಯನಗಳು ತೋರಿಸಿವೆ. ನಾವು ನೈಸರ್ಗಿಕ ಪರಿಸರದಲ್ಲಿ ಮುಳುಗಿದಾಗ ನಮ್ಮ ಇಂದ್ರಿಯಗಳು ಜೀವಂತವಾಗುತ್ತವೆ. ಪ್ರಕೃತಿಯ ದೃಶ್ಯಗಳು, ಶಬ್ದಗಳು ಮತ್ತು ಪರಿಮಳಗಳು ನಮ್ಮ ಮನಸ್ಸನ್ನು ಸಕ್ರಿಯಗೊಳಿಸಿ ಹಾಗೆ ನಮ್ಮ ನರಗಳ ಮೇಲೆ ಪರಿಣಾಮಗಳನ್ನು ಬೀರುತ್ತವೆ. ಒತ್ತಡದ ಹಾರ್ಮೋನುಗಳ ಉತ್ಪತ್ತಿಯನ್ನು ಕಡಿಮೆ ಮಾಡಿ ವಿಶ್ರಾಂತಿ ಸ್ಥಿತಿಯನ್ನು ಉತ್ತೇಜಿಸುತ್ತವೆ.

ಆದರೆ ಇದು ಕೇವಲ ಅನುಭವದ ಬಗ್ಗೆ ಅಲ್ಲ, ನೈಸರ್ಗಿಕ ಪ್ರಪಂಚದ ಭವ್ಯತೆಯಲ್ಲಿ ನಮ್ಮ ದೈನಂದಿನ ಚಿಂತೆಗಳು ಮತ್ತು ಆತಂಕಗಳು ಅತ್ಯಲ್ಪವೆಂದು ತೋರುತ್ತದೆ. ಪ್ರಕೃತಿಯು ನಮಗೆ ದೃಷ್ಟಿಕೋನವನ್ನು ನೀಡುತ್ತದೆ. ದೃಷ್ಟಿಕೋನದಲ್ಲಿ ಬದಲಾವಣೆಯು ನಮ್ಮ ಸ್ಪಷ್ಟತೆಯನ್ನು ಪಡೆಯಲು, ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಲು ಸಹಾಯ ಮಾಡುತ್ತದೆ.

0: ಇದಲ್ಲದೆ ಪ್ರಕೃತಿಯು ನಮಗೆ ಬಹುವಿಧವಾದ ಅವಕಾಶಗಳನ್ನು ಒದಗಿಸುತ್ತದೆ. ನಾವು ಎಲೆಯ ಸಂಕೀರ್ಣ ಮಾದರಿಗಳನ್ನು ಗಮನಿಸುತ್ತಿರಲಿ ಅಥವಾ ಪಕ್ಷಿಗಳ ಚಿಲಿಪಿಲಿಯನ್ನು ಕೇಳುತ್ತಿರಲಿ, ನಮ್ಮ ಸುತ್ತಲಿನ ಪ್ರಪಂಚದ ಸೌಂದರ್ಯವನ್ನು ನಿಧಾನಗೊಳಿಸಲು ಮತ್ತು ಪ್ರಶಂಸಿಸಲು ಪ್ರಕೃತಿಯು ನಮ್ಮನ್ನು ಪ್ರೋತ್ಸಾಹಿಸುತ್ತದೆ.
1: ಇರುಳಿರುಳಲಿದು ದಿನ ದಿನ ಬೆಳಗ್ಗೆ ಸುತ್ತಮುತ್ತಲೂ ಮೇಲಕ್ಕೆ ಕೆಳಗೆ ಗಾವುದ ಗಾವುದ ಗಾವುದ ಮುಂದೆ ಎವೆ ತೆರೆ ದಿಕ್ಕುವ ಹೊತ್ತಿನ ಒಳಗೆ ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಕರಿನೆರೆ ಬಣ್ಣದ ಪುಚ್ಚಗಳುಂಟು, ಬಿಳಿ ಹೊಳೆ ಬಣ್ಣದ ಗರಿಗರಿಯುಂಟು, ಕೆನ್ನನ ಹೊಣ್ಣನ ಬಣ್ಣ ಬಣ್ಣಗಳ ರೆಕ್ಕೆಗಳೆರಡೂ ಪಕ್ಕದಲ್ಲುಂಟು. ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ.
2: ಯಾವಾಗಲಾದರೂ ನೀವು ಅತಿಯಾದ ಒತ್ತಡವನ್ನು ಅನುಭವಿಸುತ್ತಿರುವಾಗ ಉದ್ಯಾನವನದಲ್ಲಿ ಸ್ವಲ್ಪ ದೂರ ಓಡಾಡಿ, ಬೀಚ್ನಲ್ಲಿ ಒಂದು ದಿನ ಕಳೆಯಿರಿ. ಪ್ರಕೃತಿಯಲ್ಲಿ ಜೀವಿಸಿ. ಪ್ರಕೃತಿಯ ಚಿಕಿತ್ಸೆಯು ಜೀವನದಲ್ಲಿ ವಿಶ್ರಾಂತಿ ಹುಡುಕುವವರಿಗೆ ಯಾವಾಗಲೂ ಲಭ್ಯವಿರುತ್ತದೆ. ಪ್ರಕೃತಿ ಒಂದು ವಿಸ್ಮಯವಿದ್ದಂತೆ, ಅದು ನಮಗೆ ಎಲ್ಲಾ ರೀತಿಯಲ್ಲಿಯೂ ಸಹಾಯ ಮಾಡುತ್ತದೆ. ಅದನ್ನು ಬಳಸಿಕೊಳ್ಳುವ ಬುದ್ಧಿವಂತಿಕೆ ನಮ್ಮಲ್ಲಿರಬೇಕು. ಒಂದು ಬಾರಿ ಹತ್ತಿರವೇ ಮದ್ದು ಇದ್ದರೂ ಅದನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳದೆ ಅದನ್ನು ನಾಶ ಮಾಡುತ್ತೇವೆ.
1: ಎಷ್ಟು ನೋಡಿದರೂ ನನ್ನ ಕಣ್ಣಿಗೆ ಇನ್ನೂ ಸಮಾಧಾನವಾಗುತ್ತಿಲ್ಲ. ನಿನ್ನಲ್ಲಿ ಏನೋ ತಿಳಿಯದ ಒಂದು ಶಕ್ತಿಯನ್ನು ಅಡಗಿಸಿಕೊಂಡಿರುವೆ.
0: ಪ್ರಕೃತಿಯಲ್ಲಿ ಎಲ್ಲಾ ರೀತಿಯ ಸಮಸ್ಯೆಗಳಿಗೂ ಪರಿಹಾರವಿದೆ. ಬೆಳಗ್ಗೆ ಎದ್ದು ಸೂರ್ಯನ ಸೂಕ್ಷ್ಮ ಕಿರಣಗಳು ಮೈಮೇಲೆ ಪಸರಿಸಿದರೆ ಆಗ ಆಗುವ ಸಂತೋಷವೇ ಬೇರೆ. ಮತ್ತು ಆ ಪಕ್ಷಿಗಳ ಇಂಪಾದ ಸ್ವರ, ನದಿಗಳ ಜುಳು ಜುಳು ನಾದ, ಮಳೆ ಬಿದ್ದಾಗ ಬರುವ ಮಣ್ಣಿನ ಸುವಾಸನೆ, ಆ ಹೂಗಳಿಂದ ಬರುವ ಸುಗಂಧ ಭರಿತ ಸುವಾಸನೆ, ಆ ಮರಗಳಿಂದ ಬರುವ ಗಾಳಿ, ಮೋಡಗಳು, ಅಲ್ಲಿಂದ ಬೀಳುವ ಹನಿಗಳು, ಆ ಹನಿಗಳಲ್ಲಿ ನೆನೆದರೆ ನಮ್ಮನ್ನು ನಾವೇ ಮರೆಯುವಂತಹ ಭಾವನೆಯನ್ನು ನೀಡುತ್ತವೆ.

0: ಜೀವನದಲ್ಲಿ ಯಾವಾಗಲಾದರೂ ನಾನು ಒಬ್ಬಂಟಿ ಎಂಬ ಭಾವನೆ ಮೂಡಿದರೆ ಒಮ್ಮೆ ಪ್ರಕೃತಿಯ ಮಡಿಲಲ್ಲಿ ಮಲಗು. ತಾಯಿಯ ಮಡಿಲು ಹೇಗಿರುತ್ತದೋ ಹಾಗೇ ಇರುತ್ತದೆ. ಭಯವಾದರೆ ಒಮ್ಮೆ ಕಾಡಿನಲ್ಲಿ ವಾಸಿಸುವ ಪ್ರಾಣಿಗಳನ್ನು ನೆನೆ. ಅವುಗಳು ಏನೇ ಆದರೂ, ಏನೇ ಕಷ್ಟ ಬಂದರೂ ಅದನ್ನು ಮೆಟ್ಟಿ ನಿಲ್ಲುತ್ತವೆ. ಹಾಗೆಯೇ ನಾವು ಸಹ ಕಷ್ಟಗಳು, ನೋವುಗಳು ಬಂದೊದಗಿದಾಗ ಖಿನ್ನತೆಗೆ ಒಳಗಾದರೆ ನಮ್ಮ ಜೀವನಕ್ಕೂ ಅರ್ಥವಿರುವುದಿಲ್ಲ. ಅವುಗಳನ್ನು ಎದುರಿಸಬೇಕು.
1: ಒಮ್ಮೆ ಅಳುವೆ, ಒಮ್ಮೆ ನಗುವೆ, ಎಲ್ಲರನ್ನೂ ನೋಯಿಸುವೆ, ನಗಿಸುವೆ. ನಿನ್ನ ಈ ನಾಟಕದಲ್ಲಿ ನಾನೀಗ ಕೇವಲ ಪ್ರೇಕ್ಷಕನಾಗಿ ಉಳಿದಿರುವೆ.
2: ಎಷ್ಟೋ ಪದಗಳಿಗೆ ಅರ್ಥ ಸಿಗದೇ ಇದ್ದಾಗ ಶಬ್ದಕೋಶದಲ್ಲಿರುತ್ತವೆ. ಹಾಗೆಯೇ ವಾಸಿಯಾಗದ ರೋಗಗಳು ಸಹ ಪ್ರಕೃತಿಯಲ್ಲಿ ಮದ್ದು ಇದೆ. ಜೀವನದಲ್ಲಿ ಒತ್ತಡ ಬಂದೊದಗಿದರೆ ಪ್ರಕೃತಿಯಲ್ಲಿ ಬೆಳೆಯುವ ಮರಗಳನ್ನು ನೋಡಿ ಕಲಿ. ಏಕೆಂದರೆ ಅವುಗಳು ಮಳೆ, ಗಾಳಿ, ಬಿಸಿಲು, ನೀರು ಎಲ್ಲವನ್ನು ಸಹಿಸಿಕೊಂಡು ಹೇಗೆ ಅವುಗಳು ಬೆಳೆದು ನಿಲ್ಲುತ್ತವೋ ಹಾಗೆಯೇ ನಾವು ಸಹ ಎಷ್ಟೇ ಕಷ್ಟಗಳು, ಜವಾಬ್ದಾರಿಗಳು ನಮ್ಮ ಮೇಲೆ ಇದ್ದರೂ ಅವುಗಳನ್ನು ಎದುರಿಸಿ ಮುಂದೆ ನಡೆಯಬೇಕು.
1: ಪ್ರಪಂಚದ ಎಲ್ಲ ಸೌಂದರ್ಯವು ನಿನ್ನ ಮುಂದೆ ತಲೆಬಾಗಲೇಬೇಕು. ನಿನ್ನ ಸೌಂದರ್ಯದ ಮುಂದೆ ಬೇರಿಲ್ಲ. ಅಂದವು ನಿನ್ನ ಧೂಳಿಗೆ ಸಮ. ಭೂಮಿಯ ಮೇಲೆ ಹುಟ್ಟಿದ ಪ್ರತಿ ಜೀವಿಗೂ ಆತಂಕ ಇದೆ. ತಾಯಿಗೆ ತನ್ನ ಕೂಸು ಹೇಗೆ ಹೇಗೆ ಬೆಳೆಯುತ್ತದೆ ಎಂದು ಪಕ್ಷಿಗಳು ಮೊಟ್ಟೆಯಿಟ್ಟಾಗ ಅವುಗಳನ್ನು ಕಾಪಾಡಿಕೊಳ್ಳುವ ಸಮಯದಲ್ಲಿ ಆಗುವ ಆತಂಕ, ಜೀವನದಲ್ಲಿ ಎಲ್ಲವನ್ನು ಕಳೆದುಕೊಂಡಿದ್ದೇನೆ, ಇನ್ನೇನು ಇಲ್ಲ, ಮುಂದೆ ಏನು, ಹೇಗೋ ಜೀವನ ನಡೆಸುವುದು ಎಂಬ ಆತಂಕ, ಇಂತಹ ಸಮಯದಲ್ಲಿ ಒಂದೆರಡು ಹೆಜ್ಜೆ ಪ್ರಕೃತಿಯ ಜೊತೆಗಿರಲಿ.
2: ನಿನ್ನ ಸೌಂದರ್ಯ ಹೊಗಳಲು ಪದ ಸಾಲದು, ನಾ ಕಲಿತ ವಿದ್ಯೆ ಸಾಲದು. ಒಟ್ಟಿನಲ್ಲಿ ನೀನೊಂದು ಮುಗಿಯದ ಭಾವನೆ ನನ್ನ ಈ ಪುಟ್ಟ ಮನದಲ್ಲಿ.
1: ನಿನ್ನ ಬಗ್ಗೆ ಇನ್ನೂ ಹೆಚ್ಚು ಹೆಚ್ಚು ಬರೆಯುವ ಆಸೆ. ಆದರೆ ಏನು ಮಾಡಲಿ, ಎಲ್ಲಿ ನಿನಗೆ ದೃಷ್ಟಿಯಾಗುತ್ತದೆಯೋ ಎಂಬ ಭಯ ನನ್ನ ಮನದಲ್ಲಿ ಕಾಡುತ್ತಿದೆ. ಇಂತಿ ನಿನ್ನ ಸದಾ ಪ್ರೀತಿಸುವ ಪ್ರಕೃತಿ.

0: ಕೇಳುಗರೆ, ಮಾನವರು ಮತ್ತು ನೈಸರ್ಗಿಕ ಪ್ರಪಂಚದ ನಡುವಿನ ಸಂಪರ್ಕವನ್ನು ಅನ್ವೇಷಿಸುವಾಗ ಮುಂದಿನ ಬಾರಿ ನಮ್ಮೊಂದಿಗೆ ಸೇರಿಕೊಳ್ಳಿ. ಇಂದಿನ ಕಾರ್ಯಕ್ರಮ ನಡೆಸಿಕೊಟ್ಟವರು ಕಾರ್ಯಕ್ರಮ ಸಂಯೋಜಕರು ಶ್ರೀಮತಿ ಅಶ್ವಿನಿ ಹೆಚ್, ಸಹಾಯಕ ಪ್ರಾಧ್ಯಾಪಕಿ ಮನಃಶಾಸ್ತ್ರ ವಿಭಾಗ. ಭಾಗವಹಿಸಿದವರು ಶ್ರೀಪೂರ್ಣ, ಶಶಾಂಕ್, ಹರ್ಷ, ಸನ್ನಿಧಿ, ನಂದಿನಿ, ಶ್ರೀತಿಕಾ. ಇಂದಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಧನ್ಯವಾದಗಳು.
1: ಇದುವರೆಗೆ ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಮನಃಶಾಸ್ತ್ರ ವಿಭಾಗದ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಕಾರ್ಯಕ್ರಮ ಕೇಳಿದಿರಿ.

ರೇಡಿಯೋ ನಿನಾದ ಕೇಳುಗರಿಗೆ ಸ್ವಾಗತ. ನಾನು ನೈದಿಲೆ. ಧೂಮಪಾನ ಆರೋಗ್ಯಕ್ಕೆ ಹಾನಿಕರ. ಈ ಸೂಚನಾ ಫಲಕಗಳನ್ನ ನಮ್ಮ ಜೀವನದಲ್ಲಿ ಹಲವಾರು ಬಾರಿ ನೋಡಿರ್ತೇವೆ. ಈ ಧೂಮಪಾನ ಜೀವನಕ್ಕೂ ಹಾನಿಕಾರಕವೇ. ಧೂಮಪಾನದ ದುಷ್ಪರಿಣಾಮಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ಮತ್ತು ಧೂಮಪಾನವನ್ನು ತ್ಯಜಿಸುವಂತೆ ಪ್ರೇರೇಪಿಸಲು ಪ್ರತಿ ವರ್ಷ ಮಾರ್ಚ್ 2ನೇ ಬುಧವಾರದಂದು ಧೂಮಪಾನ ರಹಿತ ದಿನವನ್ನಾಗಿ ಆಚರಿಸಲಾಗುತ್ತದೆ. ನಮ್ಮ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿಗಳು ಈ ವಿಷಯದ ಕುರಿತಾಗಿ ಮಾತನಾಡಲಿದ್ದಾರೆ.

ನಾನು ಸಂಜಯ್, ಚಿತ್ರದುರ್ಗ. ಭಾರತದ ಜನಸಂಖ್ಯೆಯ ಬಹುಪಾಲು ಜನರು ಯುವಜನರು. ಅದರಲ್ಲೂ ಮಧ್ಯಮ ವರ್ಗದ ಜನರು ದೇಶದ ವರ್ತಮಾನ ಮತ್ತು ಭವಿಷ್ಯವನ್ನು ತೀರ್ಮಾನ ಮಾಡುವ ಶಕ್ತಿ ಉಳ್ಳವರಾಗಿದ್ದಾರೆ. ಆದರೆ ಭಾರತದ ಹೆಚ್ಚಿನ ಧೂಮಪಾನಿಗಳು ಅರೆಯದರಲ್ಲಿ ಅಥವಾ ತರುಣಾವಸ್ಥೆಯಲ್ಲಿ ಧೂಮಪಾನ ಮಾಡಲು ಆರಂಭ ಮಾಡುತ್ತಾರೆ. ಕೆಲವರು ತಿಳುವಳಿಕೆಯ ಕೊರತೆಯಿಂದಾಗಿ, ಇನ್ನೂ ಕೆಲವರು ಅದರ ದುಷ್ಪರಿಣಾಮ ಗೊತ್ತಿದ್ದರೂ ಸಹ ಧೂಮಪಾನದ ಬಲೆಗೆ ಬೀಳುತ್ತಿದ್ದಾರೆ. ಅದರಲ್ಲೂ ಭಾರತದ ಕೆಳವರ್ಗದ ಹಾಗೂ ಮೇಲ್ವರ್ಗದ ಯುವಕರಲ್ಲಿ ಬಹುಪಾಲು ಜನರು ತಮ್ಮ ಅರೆಯದರಲ್ಲೇ ಧೂಮಪಾನದ ಚಟಕ್ಕೆ ಬಿದ್ದು ಬಲಿಯಾಗುತ್ತಿದ್ದಾರೆ. ಅದಿ ಅರೆಯದವರು ತಮ್ಮ ಹಿರಿಯರಿಗಿಂತ ಹೆಚ್ಚಾಗಿ ಜೊತೆ ಇರುವವರ ಪ್ರಭಾವಕ್ಕೊಳಗಾಗುವುದರಿಂದ ಸಿಗರೇಟ್ಗಳ ಸೇವನೆಯನ್ನು ಆರಂಭಿಸದಂತೆ ತಡೆಯಲು ಹಿರಿಯರ, ಶಾಲೆಗಳ ಮತ್ತು ಆರೋಗ್ಯ ಅಧಿಕಾರಿಗಳ ಪ್ರಯತ್ನಗಳು ಸಾಮಾನ್ಯವಾಗಿ ಯಶಸ್ವಿಯಾಗುತ್ತಿಲ್ಲ. ಈ ಚಟಕ್ಕೆ ಬೀಳುತ್ತಿರುವ ಯುವಕರ ಸಂಖ್ಯೆ ಕೂಡ ಇತ್ತೀಚಿನ ದಿನಗಳ

0: ಮಾಡುತ್ತದೆ. ಒಂದು ಸಮಾಜವನ್ನ ಹಾದಿ ತಪ್ಪಿಸುವ, ತಪ್ಪು ದಾರಿಯಲ್ಲಿ ಹೋಗುವಂತೆ ಮಾಡುವ ಸಾಮಾಜಿಕ ಹಾಗೂ ಆರ್ಥಿಕ ನೆಲೆಗಟ್ಟಿನಲ್ಲಿ ಕೂಡ ಧೂಮಪಾನವು ದೇಶದ ಬೆಳವಣಿಗೆಗೆ ಮಾರಕವಾಗಿ ಕಂಡುಬರುತ್ತದೆ. ಧೂಮಪಾನದ ಅತಿವ್ಯಸನಿಗಳು ಸಾಮಾನ್ಯ ಜನತೆಗಿಂತ ಸಣ್ಣ ವಯಸ್ಸಿನಲ್ಲೇ ತೀವ್ರ ಮಟ್ಟದ ರೋಗಗಳಿಗೆ ತುತ್ತಾಗುತ್ತಾರೆ. ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ನಿಷೇಧಿಸುವುದಕ್ಕೋಸ್ಕರ 2003 ಸಿಗರೇಟ್ ಮತ್ತು ಇತರೆ ತಂಬಾಕು ಉತ್ಪನ್ನ ಕಾಯ್ದೆಗಳನ್ನು ಜಾರಿಗೊಳಿಸಲಾಗಿದೆ. ಈ ಕಾಯ್ದೆಯಡಿ ಸಾರ್ವಜನಿಕ ಸ್ಥಳಗಳಲ್ಲಿ ಸಿಗರೇಟ್ ಸೇದುವವರಿಗೆ 200 ರೂಪಾಯಿ ದಂಡ ಹಾಕಲಾಗುತ್ತಿದ್ದು, ಅದನ್ನು 1,000 ರೂಪಾಯಿಗೆ ಏರಿಸುವ ಚಿಂತನೆ ಸರ್ಕಾರದ ಮಟ್ಟದಲ್ಲಿ ನಡೆದಿದೆ. ಇದು ಸ್ವಾಗತಾರ್ಹ. ಬಸ್, ರೈಲ್ವೆ ನಿಲ್ದಾಣ, ಚಿತ್ರಮಂದಿರ, ಸರ್ಕಾರಿ ಆಸ್ಪತ್ರೆ, ಗ್ರಂಥಾಲಯ, ಕಚೇರಿ ಸೇರಿದಂತೆ ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ನಿಷೇಧ ಕಟ್ಟುನಿಟ್ಟಾಗಿ ಜಾರಿಯಾಗಬೇಕು. ದಂಡದ ಮೊತ್ತ ಹೆಚ್ಚಿದರೆ ಧೂಮಪಾನಿಗಳು ಸಾರ್ವಜನಿಕವಾಗಿ ಸಿಗರೇಟ್ ಸೇದುವ ಸಾಧ್ಯತೆ ಕಡಿಮೆಯಾಗುತ್ತದೆ. ಇದಲ್ಲದೆ ಸರಕು ಮತ್ತು ಸೇವೆಗಳ ಕಾಯ್ದೆಯಲ್ಲಿ ತಂಬಾಕು ಉತ್ಪನ್ನಗಳಿಗೆ 28% ತೆರಿಗೆ ವಿಧಿಸಲು ನಿರ್ಧರಿಸಲಾಗಿದೆ. ಈ ಉಪಕ್ರಮಗಳು ನಿಜಕ್ಕೂ ಸ್ವಾಗತಾರ್ಹ. ಇದೆಲ್ಲಕ್ಕಿಂತ ಮಿಗಿಲಾಗಿ ತಂಬಾಕು ಸೇವನೆಯ ವಿರುದ್ಧ ದೊಡ್ಡ ಮಟ್ಟದ ಅರಿವು ಮೂಡಿಸಬೇಕಾಗಿದೆ. ಧೂಮಪಾನ ಮುಕ್ತ ಭಾರತವನ್ನ ಕಟ್ಟಬಹುದು. ಒಮ್ಮೆ ಆಲೋಚಿಸಿ.
1: ನಾನು ನಮಿತಾ. ಧೂಮಪಾನದಿಂದ ಕುಟುಂಬಗಳ ಮೇಲೆ ಬೀರುವ ಪ್ರಭಾವದ ಬಗ್ಗೆ ಹೇಳಲಿದ್ದೇನೆ. ಧೂಮಪಾನ ಮಾಡುವವರಲ್ಲದೆ ತಮ್ಮ ಕುಟುಂಬದವರ ಮೇಲೂ ಹೆಚ್ಚು ಪ್ರಭಾವ ಬೀರುತ್ತದೆ. ಅಂತೆಯೇ ಮಕ್ಕಳು ಯಾವುದೇ ವಿಷಯವನ್ನಾದರೂ ತಂದೆ ತಾಯಿ ಮತ್ತು ತಮ್ಮ ಸುತ್ತಮುತ್ತಲಿನ ಪರಿಸರದೊಂದಿಗೆ ಬೆಳೆಯುತ್ತಾರೆ. ಹಾಗಿರುವಾಗ ಮನೆಯೊಳಗಿನ ಒಬ್ಬ ವ್ಯಕ್ತಿ ಧೂಮಪಾನಕ್ಕೆ ಒಳಗಾಗಿದ್ದು ಮನೆಯಲ್ಲೇ ಸೇದಲು ಪ್ರಾರಂಭ ಮಾಡಿದರೆ ಮಕ್ಕಳಿಗೆ ಮಾನಸಿಕವಾಗಿ ಹಾಗೂ ಆರೋಗ್ಯದಲ್ಲಿ ಏರುಪೇರಾಗುವ ಸಾಧ್ಯತೆಗಳಿರುತ್ತವೆ. ವಯಸ್ಸಿನ ಪ್ರಭಾವದಿಂದ ಧೂಮಪಾನವನ್ನು ಅನುಕರಿಸಿ ಹವ್ಯಾಸವನ್ನಾಗಿ ಮಾಡಿಕೊಳ್ಳಬಹುದು. ಅದರಲ್ಲೂ ಮುಖ್ಯವಾಗಿ ಸಾರ್ವಜನಿಕ ಸ್ಥಳ ಅಥವಾ ಮನೆಯೊಳಗೆ ಧೂಮಪಾನ ಮಾಡುವುದರಿಂದ ಅದರ ಕಣಗಳು ಗಾಳಿಯಲ್ಲಿ ಬೆರೆತು ಇದನ್ನು ಉಸಿರಾಡುವ ಯಾವುದೇ ವ್ಯಕ್ತಿ ಪರೋಕ್ಷವಾಗಿ ಧೂಮಪಾನಕ್ಕೆ ತುತ್ತಾಗುತ್ತಾರೆ. ಇದರಿಂದ ಅವರ ಆರೋಗ್ಯದ ಮೇಲೂ ಹೆಚ್ಚು ಪ್ರಭಾವ ಬೀರುತ್ತದೆ.
2: ನಮಸ್ಕಾರ ಎಲ್ರಿಗೂ, ನನ್ನ ಹೆಸರು ಮಯೂರ್. ಈಗ ನಾವು ನೋಡಿದಂತೆ ಈಗ ತುಂಬಾ ಯುವಕರು ಈಗ ದುಶ್ಚಟಕ್ಕೆ ಒಳಗಾಗುತ್ತಿದ್ದಾರೆ. ಅದರಲ್ಲೂ ಈಗ ತುಂಬಾ ಟ್ರೆಂಡಿಂಗ್ ಅನ್ನೋದು ಸಿಗರೇಟ್. ಯಾರ ಕೈಯಲ್ಲಿ ನೋಡಿದ್ರು ಒಂದ್ ಸಿಗರೇಟ್. ಮತ್ತೆ ಈಗ ಮೊದ್ಲಿಂದನೂ ಒಂದು ರೂಲ್ಸ್ ಇದೆ, ಏನಂದ್ರೆ ಶಾಲೆ ಅಥವಾ ಕಾಲೇಜ್ ಸುತ್ತಮುತ್ತ 100 ಮೀಟರ್ ಹತ್ರ ಎಲ್ಲಿ ಸಿಗರೇಟ್ ಅಥವಾ ತಂಬಾಕು ವಸ್ತು ಮಾರಂಗಿಲ್ಲ ಅಂತ. ಆದರೆ ನಾವು ನೋಡಿದಂಗೆ ಈ ರೂಲ್ಸ್ ಬರೀ ಬೋರ್ಡಲ್ಲಿ ಮಾತ್ರ ಸೀಮಿತವಾಗಿದೆ. ಅಲ್ಲೇ ನಾವು ಸರಿಯಾಗಿ ಪರಿಶೀಲನೆ ಮಾಡಿದರೆ ಅಲ್ಲೇ ನಮಗೆ ಕೆಲವು ತಂಬಾಕು ಮಾರುವ ಅಂಗಡಿಗಳು ಸಿಗುತ್ತದೆ. ಮತ್ತೆ ಇನ್ನೊಂದು ಏನಂದರೆ, ಒಂದು ಸರ್ವೆ ಪ್ರಕಾರ ನಮಗೆ ಗೊತ್ತಾಗಿದೆ ಏನಂದರೆ, ಯಾರು ಸಿಗರೇಟನ್ನು ಸೇದ್ತಾರೆ ಅವರಕ್ಕಿಂತ ಅವರ ಸುತ್ತಮುತ್ತ ಯಾರಿರ್ತಾರೆ ಅವರ ಮೇಲೆ ತುಂಬ ಜಾಸ್ತಿ ಪ್ರಭಾವ ಇರುತ್ತದೆ ಅಂತ. ಇದನ್ನು ಹೊರತುಪಡಿಸಿ ಈ ಸಿಗರೇಟ್ ಅಥವಾ ತಂಬಾಕು ವಸ್ತು ನಾವು ಸೇವಿಸಿರೋದ್ರಿಂದ ನಮ್ಮ ಸ್ಟೆಮಿನಾ ತುಂಬ ಕಮ್ಮಿ ಆಗುತ್ತದೆ. ಇದರಿಂದ ನಾವು ತುಂಬ ಕೆಲಸ ಮಾಡಲು ಸುಸ್ತಾಗುತ್ತೆ. ನಾವು ಮಕ್ಕಳಾಗಿ ಈಗಲೇ ನಾವು ತುಂಬ ಸ್ವಲ್ಪ ಎಚ್ಚರವನ್ನು ವಹಿಸಿಕೊಂಡು ತಂಬಾಕು ಸೇವನೆಯನ್ನು ಕಮ್ಮಿ ಮಾಡಬೇಕು.
3: ನೋ ಸ್ಮೋಕಿಂಗ್, ನೋ ಸ್ಮೋಕಿಂಗ್.
4: ಎಲ್ಲರಿಗೂ ನಮಸ್ಕಾರ, ನಾನು ನಿತಿನ್. ಈಗ ಯುವಕರೇ ಧೂಮಪಾನದ ಚಟಕ್ಕೆ ಬಿದ್ದಿರುವುದು ನಾವು ನೋಡ್ತಾ ಇದ್ದೀವಿ. ಸರ್ಕಾರಿ ಸ್ಥಳಗಳಲ್ಲಿ, ಕಚೇರಿಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಧೂಮಪಾನ ಮುಕ್ತ ನೀತಿಗಳನ್ನು ಅಳವಡಿಸಬೇಕಾದ ಕ್ರಮಗಳನ್ನು ಅವಲೋಕನೆ ಮಾಡಿದ್ರೆ ಅದು ತುಂಬಾ ಉಪಯುಕ್ತವಾಗುತ್ತದೆ. ಹಾಗೆ ಯಾರು ಧೂಮಪಾನಕ್ಕೆ ಅಡಿಕ್ಟ್ ಆಗಿರ್ತಾರೋ ಅವ್ರಿಗೆ ಅದನ್ನು ಬಿಡುವುದಕ್ಕೆ ಬೆಂಬಲಿಸಬೇಕು. ಅವರ ಸ್ನೇಹಿತರು ಇರ್ತಾರೆ, ಅವ್ರಿಗೆ ಅದರ ಧೂಮಪಾನ ಬಿಡ್ಲಿಕ್ಕೆ ಸಹಾಯ ಮಾಡಿದ್ರೆ ಅದು ತುಂಬಾ ಯೂಸ್ ಆಗ್ಬಹುದು. ಧೂಮಪಾನದಿಂದ ಉಂಟಾಗುವ ಅಪಾಯದ ಬಗ್ಗೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಬರುವ ಎಚ್ಚರಿಕೆ ಸಂದೇಶಗಳನ್ನು ನೋಡುವುದರ ಮಾತ್ರವಲ್ಲದೆ ಅದನ್ನು ಅನುಸರಿಸುವುದರಿಂದ ಧೂಮಪಾನದ ದುಶ್ಚಟದ ಅರಿವು ಸಮಾಜಕ್ಕೆ ತಲುಪುತ್ತದೆ.
5: ಕೇಳಿದ್ರಲ್ಲ ಶ್ರೋತೃಗಳೇ, ಇದು ನಮ್ಮ ವಿದ್ಯಾರ್ಥಿಗಳ ಅನಿಸಿಕೆ ಮತ್ತು ಸಲಹೆ. ಧೂಮಪಾನವೆಂಬ ಮಾರಣಾಂತಿಕ ಅಭ್ಯಾಸವನ್ನು ತೊರೆಯಲು, ಮೊದಲ ಹೆಜ್ಜೆ ಇಡಲು ಎಲ್ಲರಿಗೂ ಈ ದಿನವು ಉತ್ತಮ ಅವಕಾಶವಾಗಿದೆ. ಈ ಧೂಮಪಾನ ನಿಷೇಧ ದಿನದಂದು ನಮಗಾಗಿ ಮತ್ತು ಸುತ್ತಮುತ್ತಲಿನವರಿಗಾಗಿ ಸುರಕ್ಷಿತ ಆಯ್ಕೆಗಳನ್ನು ಮಾಡೋಣ. ಧೂಮಪಾನ ಮುಕ್ತ ಸಮಾಜಕ್ಕಾಗಿ ಎಲ್ಲರೂ ಕೈಜೋಡಿಸೋಣ.

ಇದು ರೇಡಿಯೋ ನಿನಾದ 90.4 FM. ಈಗ ಭಾವಗೀತೆಗಳ ಪ್ರಸಾರ. ಮೊದಲಿಗೆ ಸಿ ಅಶ್ವಥ್ ಸಂಗೀತ ಸಂಯೋಜಿಸಿರುವ ಬಿ ಆರ್ ಲಕ್ಷ್ಮಣರಾವ್ ಅವರ ಕವನ, ಅಪೂರ್ವ ಶ್ರೀಧರ್ ಅವರ ಧ್ವನಿಯಲ್ಲಿ

ಈಗ ಮೈಸೂರು ಅನಂತಸ್ವಾಮಿ ಸಂಗೀತ ಸಂಯೋಜಿಸಿರುವ ಕೆ ಎಸ್ ನರಸಿಂಹಸ್ವಾಮಿಯವರ ಕವನ ಅಪೂರ್ವ ಶ್ರೀಧರವರ ಧ್ವನಿಯಲ್ಲಿ ಅತ್ತಿತ್ತ ನೋಡದಿರು.

ಇಂದಿನ ಗೀತೆ ಎನ್ಎಸ್ ಪ್ರಸಾದ್ ಸಂಗೀತ ಸಂಯೋಜಿಸಿರುವ ನಿಸರ್ ಅಹಮದ್ ಅವರ ಕವನ, ಅಪೂರ್ವ ಶ್ರೀಧರ್ ಮತ್ತು ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ.

0: ಮಾತರಗ್ಲಾ ನಮಸ್ಕಾರ. ಯಾನ ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರದ ಮೂಲಕ ರೇಡಿಯೋ ನಿನಾದ ಅವು ಹೊಸ ಹೊಸ ಕಾರ್ಯಕ್ರಮ ಮಲ್ತೊಂದುಲ್ಲೇರು ತೆರೀದ್ ಬಾರಿ ಸಂತೋಷ ಅಂಡ್ ಅವು ಜನಕ್ಲಿಕ್ ಬಾರಿ ಪ್ರಿಯ ಒಂದುಂಡು. ಐತ ಒಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಹೊಸತ್ತಾದ ಬೇತೆ ಬೇತೆ ಪದ್ಯಲೇ ನಾವು ಕೊಂಕಣಿ ಆದಿಪ್ಪು, ಕನ್ನಡ ಆದಿಪ್ಪು, ತುಳು ಆದಿಪ್ಪು ಐನ್ಲ ಪ್ರಚಾರ ಮಲ್ಪನಂಚಿ ನಾವು ಉಲ್ಲಾಸಡುಲ್ಲೇರು ಅಕ್ಲ ಈ ಪ್ರಯತ್ನಕ್ಕೆ ಯಶಸ್ಸಾವಡಂದು ಪ್ರಾರ್ಥಿಸ.
1: ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ನ ಹುಡುಕಾಟದಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಆಯ್ಕೆಯಾಗಿರಲಿ SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಉಜಿರೆ.
2: ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್.
1: ಗುಣಮಟ್ಟದ ತಾಂತ್ರಿಕ ಶಿಕ್ಷಣ, ನುರಿತ ಪ್ರಾಧ್ಯಾಪಕರು, ಆಧುನಿಕ ಲ್ಯಾಬ್, ಹಾಸ್ಟೆಲ್ ಸೌಲಭ್ಯ ಹಾಗೂ ಅತ್ಯುತ್ತಮ ಪ್ಲೇಸ್ಮೆಂಟ್.
2: ಈಗಲೇ ಪ್ರವೇಶಾತಿ ಆರಂಭಗೊಂಡಿದೆ. ಕಾಂಟ್ಯಾಕ್ಟ್ 8762127991 ಅಥವಾ 0825623691.
1: SDM ಇಂಜಿನಿಯರಿಂಗ್ ಕಾಲೇಜ್ ಉಜರೆ, ಎಕ್ಸಲೆನ್ಸ್ ಇನ್ ಎಜುಕೇಶನ್, ಕಮಿಟ್ಮೆಂಟ್ ಟು ಸೊಸೈಟಿ.
3: ಕಾಲೇಜಿರು ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಲ ಪ್ರತಿ ತಿಂಗಳ್ತೋ ಸುರೂತ ತಿಂಗಳಾಸಂ ಪಿನ್ನ ನಾಲಾ ಮತ್ತು ವಾರತ್ತೋ ಲಾಸ್ಟ್ ತಿಂಗಳಾಸ ವಿಶೇಷ ಮಾಯೋ ಬ್ಯಾರಿ ಬಾಸಿರೋ ಕಾರ್ಯಕ್ರಮ ಪ್ರಸಾರ ಉಂಡು. ನಿಂಗಲು ಪ್ರತಿಭೆ, ಅನುಭವ, ಕವನ, ಕತೆ, ಪಾಠ ಪಿನ್ನ ಚೊಮ್ಮೆ ವಿಚಾರಂಗ ಶೇರ್ ಹಾಕುಗು. ಇದರ ಬಾರಿ ನಲ್ಲೋ ವೇದಿಕೆ ನಿಂಗ ನಂಗಲು ಕಾರ್ಯಕ್ರಮದ ಭಾಗವಹಿಸರು ಬ್ಯಾರಿ ಬಾಸಿರ ಹೆಸರು ಸಂಸ್ಕೃತಿ ನಿಂಗಲು ಧ್ವನಿರು ಕೇಪಾಟರು ತಪ್ಪಾಂಟ ಕಾದು ಕೊಡುಕರು. SDM ಕಾಲೇಜಿರು ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.

0: ವೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ನ ಹುಡುಕಾಟದಲ್ಲಿದ್ದೀರಾ? ಹಾಗಾದ್ರೆ ನಿಮ್ಮ ಆಯ್ಕೆ ಆಗಿರಲಿ SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಉಜಿರೆ.
1: ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್.
0: ಗುಣಮಟ್ಟದ ತಾಂತ್ರಿಕ ಶಿಕ್ಷಣ, ನುರಿತ ಪ್ರಾಧ್ಯಾಪಕರು, ಆಧುನಿಕ ಲ್ಯಾಬ್, ಹಾಸ್ಟೆಲ್ ಸೌಲಭ್ಯ ಹಾಗೂ ಅತ್ಯುತ್ತಮ ಪ್ಲೇಸ್ಮೆಂಟ್.
1: ಈಗಲೇ ಪ್ರವೇಶಾತಿ ಆರಂಭಗೊಂಡಿದೆ. ಕಾಂಟ್ಯಾಕ್ಟ್ 8762127991 ಅಥವಾ 0825623691.
0: SDM ಇಂಜಿನಿಯರಿಂಗ್ ಕಾಲೇಜ್ ಉಜರೆ, ಎಕ್ಸಲೆನ್ಸ್ ಇನ್ ಎಜುಕೇಶನ್, ಕಮಿಟ್ಮೆಂಟ್ ಟು ಸೊಸೈಟಿ.
2: ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ.
3: ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಲೋ ಪ್ರತಿ ತಿಂಗಳ್ತೋ ಸಿರೂತ ತಿಂಗಳಾಸ ಪಿನ್ನ ನಾಲಾ ಮತ್ತು ವಾರತ್ತೋ ಲಾಸ್ಟ್ ತಿಂಗಳಾಸ ವಿಶೇಷ ಮಾಯೋ ಬ್ಯಾರಿ ಬಾಸಿರೋ ಕಾರ್ಯಕ್ರಮ ಪ್ರಸಾರ ಉಂಡು. ನಿಂಗಳ ಪ್ರತಿಭೆ, ಅನುಭವ, ಕವನ, ಕತೆ, ಪಾಠ ಪಿನ್ನ ಚೊಮ್ಮೆ ವಿಚಾರ ಶೇರ್ ಹಾಕುಗು. ಇದರ ಬಾರಿ ನಲ್ಲೋ ವೇದಿಕೆ ನಿಂಗ ನಂಗಲ ಕಾರ್ಯಕ್ರಮತ್ತ ಭಾಗವಹಿಸರು. ಬ್ಯಾರಿ ಬಾಸಿರ ಹೆಸರು ಸಂಸ್ಕೃತಿ, ನಿಂಗಲ ಧ್ವನಿರು ಕೇಪಾಟರು. ತಪ್ಪಾಂಟೆ ಕಾದು ಕೊಡುಕರು SDM ಕಾಲೇಜಿರು ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.

0: ಇಂಜಿನಿಯರಿಂಗ್ ಕಾಲೇಜ್ನ ಹುಡುಕಾಟದಲ್ಲಿದ್ದೀರಾ? ಹಾಗಾದ್ರೆ ನಿಮ್ಮ ಆಯ್ಕೆ ಆಗಿರಲಿ ಎಸ್ಡಿಎಂ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಉಜಿರೆ.
1: ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್.
0: ಗುಣಮಟ್ಟದ ತಾಂತ್ರಿಕ ಶಿಕ್ಷಣ, ನುರಿತ ಪ್ರಾಧ್ಯಾಪಕರು, ಆಧುನಿಕ ಲ್ಯಾಬ್, ಹಾಸ್ಟೆಲ್ ಸೌಲಭ್ಯ ಹಾಗೂ ಅತ್ಯುತ್ತಮ ಪ್ಲೇಸ್ಮೆಂಟ್.
1: ಈಗಲೇ ಪ್ರವೇಶಾತಿ ಆರಂಭಗೊಂಡಿದೆ. ಕಾಂಟ್ಯಾಕ್ಟ್ 8762127991 ಅಥವಾ 0825623691.
0: ಎಸ್ಡಿಎಂ ಇಂಜಿನಿಯರಿಂಗ್ ಕಾಲೇಜ್ ಉಜರೆ, ಎಕ್ಸಲೆನ್ಸ್ ಇನ್ ಎಜುಕೇಶನ್, ಕಮಿಟ್ಮೆಂಟ್ ಟು ಸೊಸೈಟಿ.
2: ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇಂದಿನ ಕನ್ನಡ ಕಾರ್ಯಕ್ರಮದಲ್ಲಿ ಧನ್ಯ ನಾಡೋಲಿ ಕಡಬ ಇವರಿಂದ ಕವನ ವಾಚನ ಕೇಳಲಿದ್ದೀರಿ.
3: ನಮಸ್ಕಾರ, ನಾನು ಧನ್ಯ ನಾಡೋಳಿ ಕಡಬ. ಇಂದು ನಾನು ಸ್ವರಚಿತ ಕವನವನ್ನು ನಿಮ್ಮ ಮುಂದೆ ವಾಚಿಸಲಿದ್ದೇನೆ. ಕವನದ ಶೀರ್ಷಿಕೆ ಭವ್ಯ ಭವಿತವ್ಯಕ್ಕೆ ಹಸಿರು ನಾಳೆಯ ನೀಡೋಣ. ಮೂಡಣ ದಿಗಂತದಂಚಿಂದ ನೇಸರಣ ಕಿರಣ ರಂಗು ಸೋಕಿ ಪುಳಕಗುಂಡು ನವ ಉಲ್ಲಾಸದ ಚಿಲುಮೆ ಚೆಲ್ಲುವ ಹಸಿರೊಳಗಡೆ ಉಸಿರು ಇದೆ. ನವ ಉಲ್ಲಾಸದ ಚಿಲುಮೆ ಚೆಲ್ಲುವ ಹಸಿರೊಳಗಡೆ ಉಸಿರು ಇದೆ. ಸುಪ್ರಭಾತದ ಧನ್ಯ ಇಂಪಿಗೆ ಜುಳು ಜುಳು ಹರಿವ ನದಿಯ ನಾದದಿ ಹಕ್ಕಿಗಳ ಚಿಲಿಪಿಲಿ ಕಲರವದಿ ಶುಭ ಕೋರಿದೆ ದಿನದುದಯಕ್ಕೆ. ಹಕ್ಕಿಗಳ ಚಿಲಿಪಿಲಿ ಕಲರವದಿ ಶುಭ ಕೋರಿದೆ ದಿನದುದಯಕ್ಕೆ. ತಂಗಾಳಿ ಸ್ಪರ್ಶಕ್ಕೆ ಮೊಗ್ಗು ಬಿರಿದು ಸುಮವು ಅರಳಿ ಕಂಪು ಬೀರಿ ಹಸಿರೇ ನೀನು ಉಸಿರಾಗಿ ಸೊಬಗ ಸಿರಿಯ ಮೆರೆಸಿನಲಿವೆ. ಹಸಿರೇ ನೀನು ಉಸಿರಾಗಿ ಸೊಬಗ ಸಿರಿಯ ಮೆರೆಸಿನಲಿವೆ. ಬಾನಲಿ ತೇಳುವ ಬಿಳಿ ಮೋಡ ಕರಗಿ ದರೆಯ ಆವರಿಸಲು ವರುಣದಾರೆ ಮಣ್ಣಿನ ಪರಿಮಳ ಎಲ್ಲೆಡೆ ಹರಡಿ ಸಂಭ್ರಮಿಸುತ್ತಿದೆ ಹಸಿರಾಗಿ ಸಸ್ಯಶ್ಯಾಮಲೆ. ಮಣ್ಣಿನ ಪರಿಮಳ ಎಲ್ಲೆಡೆ ಹರಡಿ ಸಂಭ್ರಮಿಸುತ್ತಿದೆ ಹಸಿರಾಗಿ ಸಸ್ಯಶ್ಯಾಮಲೆ. ಕಡುವನದ ಮನೆಗೆ ನೇಸರನು ಹೊರಡಲು ಒಂಬೆಳಕ್ಕಿನ ಸಿರಿ ಮುಗಿಲಿನಲ್ಲಿ ಮುಂಜಾವಿನುಸಿರಿನಲ್ಲಿ ಬೆಳೆದ ಹಸಿರ ಮೊಗ್ಗುಗಳು ಹೊಸತೊಂದು ನಾಳೆಗೆ ನಾಂದಿ ಹಾಡಿವೆ. ಮುಂಜಾವಿನುಸಿರಿನಲ್ಲಿ ಬೆಳೆದ ಹಸಿರ ಮೊಗ್ಗುಗಳು ಹೊಸತೊಂದು ನಾಳೆಗೆ ನಾಂದಿ ಹಾಡಿವೆ. ಹಕ್ಕಿಗಳಿಗೆ ಗೂಡು ಸೇರೋ ಸಂಭ್ರಮ ನೇಸರನು ವಿದಾಯ ಹೇಳಿ ಮರೆಯಾಗಲು ಬಾನಳಿ ಮಿನುಗುವ ತಾರೆಗಳ ನಡುವೆ ಕುಳಿತು ಮೂಡಣದಲ್ಲಿ ನಗುವನು ಬೆಳದಿಂಗಳ ಚಂದಿರ. ಬಾನಲಿ ಮಿನುಗುವ ತಾರೆಗಳ ನಡುವೆ ಕುಳಿತು ಮೂಡಣದಲ್ಲಿ ನಗುವನು ಬೆಳದಿಂಗಳ ಚಂದಿರ. ನಿಜಕ್ಕೂ ಅನಂತ ಈ ವಿಸ್ಮಯ ಸವಿಯೋಣ ಹಸಿರಿನ ಈಸುಗಳು ಬೆಳೆಸಿ ಉಳಿಸುವ ಹಸಿರು ಸಿರಿಯ ಭವ್ಯ ಭವಿತವ್ಯಕ್ಕೆ ಹಸಿರು ನಾಳೆಯ ನೀಡೋಣ. ಬೆಳೆಸಿ ಉಳಿಸುವ ಹಸಿರು ಸಿರಿಯ ಭವ್ಯ ಭವಿತವ್ಯಕ್ಕೆ ಹಸಿರು ನಾಳೆಯ ನೀಡೋಣ. ಧನ್ಯವಾದಗಳು.
2: ಇದುವರೆಗೆ ಕವನ ವಾಚನವನ್ನು ಕೇಳಿದ್ದೀರಿ. ಈಗ ಈ ಕವಿತೆಯನ್ನು ಸಂಗೀತ ಸಂಯೋಜನೆಯಲ್ಲಿ ಕೇಳೋಣ.

ಇದುವರೆಗೆ ಧನ್ಯನಾಡುಳಿ ಕಡಬ ಇವರ ಕವನ ವಚನವನ್ನು ಆಲಿಸಿದ್ದೀರಿ. ಹೀಗೆ ನೀವು ನಿಮ್ಮ ಕವನಗಳನ್ನು ನಮಗೆ ಕಳುಹಿಸಬಹುದು. ಆಯ್ಕೆಗೊಂಡ ಅತ್ಯುತ್ತಮ ಕವನಗಳನ್ನು ಸಂಗೀತ ಸಂಯೋಜಿಸಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸಪ್ ಸಂಖ್ಯೆ 7760133904. ವಾಟ್ಸಪ್ ಸಂಖ್ಯೆ ಮತ್ತೊಮ್ಮೆ 7760133904. ಈ ಸಂಖ್ಯೆಗೆ ಕಳುಹಿಸಿಕೊಡಿ. ಇನ್ನೊಂದು ಕಾರ್ಯಕ್ರಮದಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೆ ಕೇಳ್ತಾ ಇರಿ, ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತ್ನಿಂದ ಈ

0: ವೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ನ ಹುಡುಕಾಟದಲ್ಲಿದ್ದೀರಾ? ಹಾಗಾದ್ರೆ ನಿಮ್ಮ ಆಯ್ಕೆ ಆಗಿರಲಿ SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಉಜಿರೆ.
1: ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್.
0: ಗುಣಮಟ್ಟದ ತಾಂತ್ರಿಕ ಶಿಕ್ಷಣ, ನುರಿತ ಪ್ರಾಧ್ಯಾಪಕರು, ಆಧುನಿಕ ಲ್ಯಾಬ್, ಹಾಸ್ಟೆಲ್ ಸೌಲಭ್ಯ ಹಾಗೂ ಅತ್ಯುತ್ತಮ ಪ್ಲೇಸ್ಮೆಂಟ್.
1: ಈಗಲೇ ಪ್ರವೇಶಾತಿ ಆರಂಭಗೊಂಡಿದೆ. ಕಾಂಟ್ಯಾಕ್ಟ್ 8762127991 ಅಥವಾ 0825623691.
0: SDM ಇಂಜಿನಿಯರಿಂಗ್ ಕಾಲೇಜ್ ಉಜರೆ, ಎಕ್ಸಲೆನ್ಸ್ ಇನ್ ಎಜುಕೇಶನ್, ಕಮಿಟ್ಮೆಂಟ್ ಟು ಸೊಸೈಟಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯದ ರೈತರಿಗೆ ಕೃಷಿ, ತೋಟಗಾರಿಕೆ, ಪಶು ವೈದ್ಯಕೀಯ ಮತ್ತು ಬೆಳೆ ಮೇಲ್ವಿಚಾರಣೆ, ಬೆಳೆ ಸಮೀಕ್ಷೆ ಹಾಗೂ ಸಂಯೋಜಿತ ಡಿಜಿಟಲ್ ಸಲಹೆ ನೀಡುವ ಕರ್ನಾಟಕ ಅಗ್ರಿಟೆಕ್ ಮಿಷನ್ 2026 ಯೋಜನೆ ಅನುಷ್ಠಾನಕ್ಕೆ 35.99 ಕೋಟಿ ರೂಪಾಯಿ ವಿನಿಯೋಗಿಸಲು ನಿರ್ಧರಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಸಚಿವ ಸಂಪುಟ ಸಭೆ ನಿರ್ಣಯಗಳ ಕುರಿತು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಮುಖ್ಯಮಂತ್ರಿಗಳ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಯೋಜನೆ 2025-26 ಅಡಿ ಕಲಬುರಗಿ ಜಿಲ್ಲೆ ರಾಜ್ಯ ಹೆದ್ದಾರಿ 156 ಹಾಗೂ ಕೆಲ್ಲೂರ ಅಂಡೋಳ ಜಿಲ್ಲಾ ಮುಖ್ಯ ರಸ್ತೆ ಅಭಿವೃದ್ಧಿಗೆ 25 ಕೋಟಿ ರೂಪಾಯಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ ಎಂದಿದ್ದಾರೆ. ಸಂಸತ್ತಿನ ಮುಂಗಾರು ಅಧಿವೇಶನ ಇಂದು ಆರಂಭಗೊಂಡಿದೆ. ಆಗಸ್ಟ್ 13ರವರೆಗೆ ಕಲಾಪಗಳು ನಿಗದಿಯಾಗಿವೆ. ರಾಜ್ಯದ ಬರ ಪರಿಸ್ಥಿತಿ ಬಗ್ಗೆ ಕೇಂದ್ರ ಸರ್ಕಾರದ ಗಮನ ಸೆಳೆಯುವುದಾಗಿ ರಾಯಚೂರು ಹಾಗೂ ಯಾದಗಿರಿ ಲೋಕಸಭಾ ಕ್ಷೇತ್ರದ ಸಂಸದ ಜಿ ಕುಮಾರನಾಯಕ್ ತಿಳಿಸಿದ್ದಾರೆ. ರಾಯಚೂರಿನಲ್ಲಿ ಮಾತನಾಡಿದ ಅವರು, ರಾಜ್ಯದ ಗಂಭೀರ ಬರ ಪರಿಸ್ಥಿತಿ ಅಧ್ಯಯನಕ್ಕೆ ಕೇಂದ್ರದ ತಜ್ಞರ ತಂಡ ಕಳುಹಿಸುವಂತೆ ಮುಖ್ಯಮಂತ್ರಿಯವರು ಹಾಗೂ ಕಂದಾಯ ಖಾತೆ ಸಚಿವರು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ಆಗ್ರಹಿಸಿದ್ದಾರೆ. 16ನೇ ಹಣಕಾಸು ಆಯೋಗದಡಿ ಏಮ್ಸ್ ಸ್ಥಾಪನೆಗೆ ಅಗತ್ಯವಿರುವ ಅನುದಾನ ಬಿಡುಗಡೆಗೆ ಕಲಾಪದಲ್ಲಿ ಒತ್ತಾಯಿಸುವುದಾಗಿ ನುಡಿದರು. ರಾಜ್ಯದ ಒಬ್ಬ ಅರ್ಹ ರೈತನು ಬೆಳೆ ವಿಮೆ ಹಾಗೂ ಪರಿಹಾರದಿಂದ ಹೊರಗುಳಿಯದಂತೆ ಕಡ್ಡಾಯವಾಗಿ ಹೆಸರು ನೋಂದಾಯಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚಿಸಿದ್ದಾರೆ. ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒಗಳೊಂದಿಗೆ ಅವರು ಬರ ನಿರ್ವಹಣೆ ಕುರಿತ ವಿಶೇಷ ಆನ್ಲೈನ್ ಸಭೆ ನಡೆಸಿದರು. ಕಲಬುರಗಿ ಹಾಗೂ ಬೆಳಗಾವಿ ಕಂದಾಯ ವಿಭಾಗದ ಪರಿಶೀಲನೆ ವೇಳೆ ಬೆಳೆ ವಿಮೆ ಪರಿಹಾರ ವಿತರಣೆಯಲ್ಲಿ ಅವ್ಯವಹಾರದ ಆರೋಪ ಕೇಳಿಬಂದಿದೆ. ಪ್ರತ್ಯೇಕ ವರದಿ ಸಲ್ಲಿಸಲು ನಿರ್ದೇಶಿಸಿದ್ದಾಗಿ ಅವರು ತಿಳಿಸಿದರು. ಜಲಜೀವನ್ ಮಿಷನ್ ಹಾಗೂ ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಡಿ ಗುಣಮಟ್ಟ ಹಾಗೂ ಕಾಲಮಿತಿಯಲ್ಲಿ ಕಾಮಗಾರಿಗಳನ್ನು ಪೂರ್ಣಗೊಳಿಸುವಂತೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಆಯುಕ್ತರಾದ ಬಿ ಫೌಜಿಯಾ ತರನುಂ ಸೂಚಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಸಭೆ ನಡೆಸಿದ ಅವರು, ಶುದ್ಧ ಕುಡಿಯುವ ನೀರು ಪೂರೈಕೆ, ನೈರ್ಮಲ್ಯ ಖಾತ್ರಿ ಹಾಗೂ ವೈಜ್ಞಾನಿಕ ತ್ಯಾಜ್ಯ ನಿರ್ವಹಣೆ ಆದ್ಯತೆಯ ವಿಷಯ ಎಂದರು. ಮಾಜಿ ಪ್ರಧಾನಮಂತ್ರಿ ಎಚ್ ಡಿ ದೇವೇಗೌಡ ಅವರ ಪತ್ನಿ ಚನ್ನಮ್ಮ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಇಂದು ಮಧ್ಯಾಹ್ನ ನಡೆಯಲಿದೆ. ಎಚ್ ಡಿ ರೇವಣ್ಣ ಅವರ ಹಾಸನ ಜಿಲ್ಲೆ ಹೊಳೆ ನರಸೀಪುರ ನಿವಾಸದಲ್ಲಿ ಇಂದು ಬೆಳಗ್ಗೆ 7:00 to 9:30 ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಯಿತು. ಕೇಂದ್ರ ಸಚಿವರು ಹಾಗೂ ಗಣ್ಯರ ಆಗಮನಕ್ಕೆ ಅನುಕೂಲವಾಗುವಂತೆ ಒಟ್ಟು 5 ತಾತ್ಕಾಲಿಕ ಹೆಲಿಪ್ಯಾಡ್ ನಿರ್ಮಾಣ ಮಾಡಲಾಗಿದೆ. ಹೊಳೆ ನರಸೀಪುರ ತಾಲೂಕು ಹಳೆಕೋಟೆಯ ಮಾವಿನಕೆರೆ ಶ್ರೀ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಮಧ್ಯಾಹ್ನ 2:00 to 4:15 ಮಧ್ಯೆ ಅಂತ್ಯಕ್ರಿಯೆ ನೆರವೇರಲಿದೆ. ಮುಖ್ಯಮಂತ್ರಿ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ. 5 ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ನೇತೃತ್ವದಲ್ಲಿ 1400 ಪೊಲೀಸರನ್ನು ನಿಯೋಜಿಸಲಾಗಿದೆ. ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲಿ ಆಯೋಜಿಸಿದ್ದ ಮತದಾರರ ಪಟ್ಟಿ ಪರಿಷ್ಕರಣೆ ಚಿಂತನ ಮಂಥನದಲ್ಲಿ ಮತದಾರ ಸಹಾಯಕ ನೋಂದಣಾಧಿಕಾರಿ ಉಮೇಶ್ ಸವಣೂರು ಪಾಲ್ಗೊಂಡಿದ್ದರು. ಕೋಲಾರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಗತಿಯಲ್ಲಿದೆ. 8,77,111 ನಮೂನೆಗಳನ್ನು ಯಶಸ್ವಿಯಾಗಿ ಡಿಜಿಟಲೀಕರಿಸಲಾಗಿದೆ. 5,527 ಮತದಾರರು ಆನ್ಲೈನ್ ಮೂಲಕ ತಮ್ಮ ಅರ್ಜಿ ನಮೂನೆಗಳನ್ನು ಸಲ್ಲಿಸಿ ಡಿಜಿಟಲೀಕರಣಕ್ಕೆ ಸಹಕರಿಸಿದ್ದಾರೆ ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. 82ನೇ ಸಂಡೇಸ್ ಆನ್ ಬೈಸಿಕಲ್ ಅಭಿಯಾನದ ಹಿನ್ನೆಲೆ ಕೇಂದ್ರ ಕ್ರೀಡಾ ಖಾತೆ ಸಚಿವ ಡಾ ಮನ್ಸುಖ್ ಮಾಂಡವೀಯ ಹೊಸದಿಲ್ಲಿಯಲ್ಲಿ ಜರುಗಿದ ಸೈಕಲ್ ಜಾಥಾದಲ್ಲಿ ಭಾಗವಹಿಸಿದ್ದರು. ಬಿಡಬ್ಲ್ಯೂಎಫ್ ಜಪಾನ್ ಓಪನ್ ಮಹಿಳಾ ಬ್ಯಾಡ್ಮಿಂಟನ್ ಸಿಂಗಲ್ಸ್ ಪ್ರಶಸ್ತಿ ಗೆದ್ದ ಭಾರತದ ಮೊದಲ ಆಟಗಾರ್ತಿ ಪಿವಿ ಸಿಂಧು ಅವರನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿನಂದಿಸಿದ್ದಾರೆ. ಯಾದಗಿರಿ ನಗರದ ಗೃಹ ರಕ್ಷಕ ದಳ ಕಚೇರಿ ಆವರಣದಲ್ಲಿ ಆಯೋಜಿತ ಪ್ಲಾಸ್ಟಿಕ್ ಮುಕ್ತ ಯಾದಗಿರಿ ಅಭಿಯಾನಕ್ಕೆ ಜಿಲ್ಲಾ ಪ್ರಧಾನ ಮತ್ತು ಸೆಷನ್ಸ್ ನ್ಯಾಯಾಧೀಶ ಮರುಳಸಿದ್ಧಾರಾಧ್ಯ ಚಾಲನೆ ನೀಡಿದರು. ಪರಿಸರ ಮತ್ತು ಸಾರ್ವಜನಿಕ ಆರೋಗ್ಯದ ಹಿತದೃಷ್ಟಿಯಿಂದ ಎಲ್ಲರೂ ಪ್ಲಾಸ್ಟಿಕ್ ಮುಕ್ತ ಸಮಾಜ ನಿರ್ಮಾಣಕ್ಕೆ ಕೈಜೋಡಿಸಬೇಕು ಎಂದು ಅವರು ಕರೆ ನೀಡಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು.
1: ರೇಡಿಯೋ ನೀನಾದ 90.4 FM ಕೇಳುಗರಿಗೆ ಆತ್ಮೀಯವಾದ ನಮಸ್ಕಾರ. ಇವತ್ತು ತುರ್ತು ನಿಧಿ ಭವಿಷ್ಯದ ಆಪದ್ ಬಾಂಧವ. ಈ ವಿಷಯದ ಹಿನ್ನೆಲೆಯಲ್ಲಿ ಒಂದು ಸಂವಾದವನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇವೆ. ಇವತ್ತಿನ ನಮ್ಮ ಈ ಸಂವಾದ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸುವವರು ಎಸ್ಡಿಎಂ ಕಾಲೇಜಿನ ಕಾಮರ್ಸ್ ವಿಭಾಗದ ಉಪನ್ಯಾಸಕರು ಹಾಗೂ ತೆರಿಗೆ ಸಲಹಾ ಕೇಂದ್ರದ ಸಂಯೋಜಕರು ಆಗಿರುವ ಡಾಕ್ಟರ್ ಭಾನುಪ್ರಕಾಶ್ ಬಿಇ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
2: ನಮಸ್ಕಾರ ಸರ್, ಎಲ್ರಿಗೂ ನಮಸ್ಕಾರ.
1: ಎಸ್ಡಿಎಂ ಕಾಲೇಜಿನ ಅಂತಿಮ ಬಿಕಾಂನ ಪ್ರಜ್ವಲ್ ಎಚ್ ಬಿ ಇದ್ದಾರೆ, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ.
1: ಅಂತಿಮ ಬಿಕಾಂನ ಧಾರಿಣಿ ಅವರು ನಮ್ಮೊಂದಿಗಿದ್ದಾರೆ, ಹಾಗೆಯೇ ಧಾರಿಣಿ ಅವರು ಇದ್ದಾರೆ, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ.
4: ಎಲ್ರಿಗೂ ನಮಸ್ಕಾರ.
2: ಧನ್ಯವಾದಗಳು ಸರ್, ಎಲ್ರಿಗೂ ಸ್ವಾಗತ.
1: ನೀವು ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈಗ ವಿದ್ಯಾರ್ಥಿಗಳು ಡಾಕ್ಟರ್ ಭಾನುಪ್ರಕಾಶ್ ಬಿಇ ಇವರ ಜೊತೆಗೆ ಮಾತುಕತೆಯನ್ನ ಮುಂದುವರಿಸಲಿದ್ದಾರೆ.
4: ಸರ್, ತುರ್ತು ನಿಧಿ ಎಮರ್ಜೆನ್ಸಿ ಫಂಡ್ ಅಂದ್ರೆ ಏನು, ಅದು ಎಷ್ಟು ಮುಖ್ಯ ನಮಗೆ?
5: ಇತ್ತೀಚಿನ ದಿನಗಳಲ್ಲಿ ತುರ್ತು ನಿಧಿ, ನೀವು ಹೇಳಿದಾಗೆ ಎಮರ್ಜೆನ್ಸಿ ಫಂಡ್ ಅಂದ್ರೆ ಮನುಷ್ಯನ ಜೀವನದಲ್ಲಿ ಅಚಾನಕ್ಕಾಗಿ ಎದುರಾಗುವ ಅತ್ಯವಶ್ಯಕ ವೆಚ್ಚಗಳಿಗಾಗಿ ಮೊದಲೇ ಅಂದರೆ ಮುಂಚಿತವಾಗಿ ಸ್ವಲ್ಪ ಹಣವನ್ನು ತೆಗೆದು ಇಡುವ ಒಂದು ಕ್ರಿಯೆ. ಉದಾಹರಣೆಗೆ ಉದ್ಯೋಗ ಕಳೆದುಕೊಂಡಾಗ ದಿಢೀರಾಗಿ ಬಂದಂಥ ಆಸ್ಪತ್ರೆ ಖರ್ಚು, ತುರ್ತು ಪ್ರಯಾಣದ ಅನಿವಾರ್ಯತೆ, ಹೀಗೆ ಇವು ಯಾವಾಗ ಬೇಕಾದರೂ ಬರಬಹುದು. ಆ ಸಮಯದಲ್ಲಿ ಸಾಲಕ್ಕೆ ಮೊರೆ ಹೋಗದೆ ಕುಟುಂಬದ ಗೌರವ ಮತ್ತು ಮನಸ್ಸಿನ ನೆಮ್ಮದಿಯನ್ನು ಕಾಪಾಡಿಕೊಳ್ಳುವ ಒಂದು ರಕ್ಷಣಾ ಕವಚವೇ ಈ ತುರ್ತು ನಿಧಿ ಎನ್ನಬಹುದು.
6: ಮಧ್ಯಮ ವರ್ಗದ ಕುಟುಂಬಗಳಿಗೆ ತುರ್ತು ನಿಧಿಯ ಅಗತ್ಯತೆ ಇದೆಯೇ?
5: ಖಂಡಿತ ಇದೆ. ಮಧ್ಯಮ ವರ್ಗ, ಕೆಳವರ್ಗ ಅಥವಾ ಶ್ರೀಮಂತರನ್ನಕ್ಕಿಂತ ಹೆಚ್ಚಾಗಿ ತುರ್ತು ನಿಧಿ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಬೇಕಾಗ್ತದೆ. ಹೆಸರೇ ಸೂಚಿಸುವಂತೆ ತುರ್ತು ಅಚಾನಕ್ಕಾಗಿ ಬರುವಂಥದ್ದು. ಅದರಲ್ಲೂ ನೀವು ಕೇಳಿದ ಹಾಗೆ ಮಧ್ಯಮ ವರ್ಗದ ಕುಟುಂಬಗಳು ಹೆಚ್ಚಾಗಿ ತಿಂಗಳ ಸಂಬಳದ ಮೇಲೆ ಜೀವನ ನಡೆಸ್ತಿರ್ತವೆ. ಯಾವುದಾದ್ರೂ ಒಂದು ಅನಿರೀಕ್ಷಿತ ವೆಚ್ಚ ಬಂದರೆ ಆಗ ಕ್ರೆಡಿಟ್ ಕಾರ್ಡು ಅಥವಾ ವೈಯಕ್ತಿಕ ಸಾಲ ಮಾಡಿ ಅದರ ಒತ್ತಡನ್ನೇ ಎದುರಿಸಬೇಕಾಗ್ತದೆ. ಇದರಿಂದ ಅವರಿಗೆ ಬಡ್ಡಿಯ ಹೊರೆ ಬೀಳುತ್ತದೆ ಹಾಗೂ ಭವಿಷ್ಯದ ಗುರಿಗಳಿಗೆ ಅಡ್ಡಿಯಾಗಬಹುದು ಮತ್ತು ಮನೆಯಲ್ಲಿ ಕುಟುಂಬದವರ ನಡುವೆ ಮಾನಸಿಕ ಒತ್ತಡ ಹೆಚ್ಚಾಗ್ತದೆ. ಹಾಗಾಗಿ ತುರ್ತು ನಿಧಿ ಇದ್ರೆ ಈ ಎಲ್ಲಾ ಸಮಸ್ಯೆಗಳನ್ನು ಧೈರ್ಯದಿಂದ ಎದುರಿಸಬಹುದು.
4: ಸರ್, ತುರ್ತು ನಿಧಿಯನ್ನು ಯಾವ ರೀತಿಯಲ್ಲೆಲ್ಲ ಇಟ್ಕೊಳ್ಬೇಕು?
5: ತುರ್ತು ನಿಧಿ ಅಂದ್ರೆ ನಮಗೆ ಬೇಕಾದಾಗ ತಕ್ಷಣ ಲಭ್ಯವಾಗಬೇಕು, ಆ ತರ ತುರ್ತು ನಿಧಿಯನ್ನು ಇಟ್ಕೊಳ್ಬೇಕು. ಅದರಿಂದ ಸಾಮಾನ್ಯವಾಗಿ ಉಳಿತಾಯ ಖಾತೆ ಅಥವಾ ಲಿಕ್ವಿಡ್ ರೂಪದಲ್ಲಿರುವಂತಹ ಸುರಕ್ಷಿತ ಹೂಡಿಕೆಗಳಲ್ಲಿ ಇಡೋದು ಉತ್ತಮ. ಸಾಮಾನ್ಯವಾಗಿ ಎಲ್ಲರ ಹತ್ರ ಉಳಿತಾಯ ಖಾತೆ ಇರ್ತದೆ, ಬಟ್ ಆ ಉಳಿತಾಯ ಖಾತೆನ ಎಲ್ಲಾ ಪರ್ಪಸ್ಗೂ ಯೂಸ್ ಮಾಡಬಾರ್ದು. ಪ್ರತ್ಯೇಕವಾಗಿ ಒಂದು ಉಳಿತಾಯ ಖಾತೆ ತುರ್ತು ನಿಧಿಗೋಸ್ಕರ ಇಡಬೇಕಾಗ್ತದೆ. ಹಾಗಾಗಿ ಈ ಲಾಕ್ ಇನ್ ಪೀರಿಯಡ್ ಇರುವಂತಹ ಹೂಡಿಕೆಗಳನ್ನು ಇಡಬಾರ್ದು. ಉದಾಹರಣೆಗೆ ಮ್ಯೂಚುವಲ್ ಫಂಡ್ ಅಲ್ಲಿ ಲಾಕ್ ಇನ್ ಪೀರಿಯಡ್ ಇರ್ತದೆ, 1 ವರ್ಷ 2 ವರ್ಷ 3 ವರ್ಷ. ಅದರಲ್ಲಿ ನೀವು ಹೂಡಿಕೆ ಮಾಡಿದ್ರೆ ನಿಮ್ಗೆ ಎಮರ್ಜೆನ್ಸಿ ಟೈಮಲ್ಲಿ ಅದು ಸಿಗೋದಿಲ್ಲ. ಹಾಗಾಗಿ ಯಾವುದು ಲಿಕ್ವಿಡ್ ರೂಪದಲ್ಲಿ ಸಿಗ್ತದೆ ಸಾಮಾನ್ಯವಾಗಿ ಉಳಿತಾಯ ಖಾತೆಲಿ ಇಟ್ಟರೆ ಭಾರಿ ಒಳ್ಳೆಯದು.
6: ತುರ್ತು ನಿಧಿಯನ್ನು ಯಾವ ಯಾವ ಖರ್ಚಿಗೆ ಬಳಸಬೇಕು, ಯಾವ ಖರ್ಚಿಗೆ ಬಳಸಬಾರದೆಂದು ಹೇಳ್ತೀರಾ?
5: ಒಳ್ಳೆ ಪ್ರಶ್ನೆ. ತುರ್ತು ನಿಧಿಯನ್ನು ಯಾವ ಖರ್ಚಿಗೆ ಬಳಸಬೇಕು ಅಂದರೆ ಆಲ್ರೆಡಿ ನಾವು ತುರ್ತು ನಿಧಿ ನಿರ್ಮಾಣ ಮಾಡಿದ್ದೇವೆ, ನಮ್ಮ ತುರ್ತು ನಿಧಿಯಲ್ಲಿ ಸ್ವಲ್ಪ ಅಮೌಂಟ್ ಇದೆ ಅಂತ ಆದರೆ ಅದರಲ್ಲಿ ಮುಖ್ಯವಾಗಿ ನಾವು ಅಚಾನಕ್ಕಾಗಿ ಬರುವಂಥ ಆಸ್ಪತ್ರೆ ವೆಚ್ಚ, ಉದಾಹರಣೆಗೆ ಉದ್ಯೋಗ ನಷ್ಟ. ಉದ್ಯೋಗ ನಷ್ಟ ಅಂದರೆ ಕೋವಿಡ್ ಟೈಮಲ್ಲಿ ಕೆಲವರು ಅವರ ಕೆಲಸ ಕಳ್ಕೊಂಡ್ರು ಮತ್ತು ಉದ್ಯೋಗ ಕಳ್ಕೊಂಡ್ರು ಆ ಟೈಮಲ್ಲಿ, ಮತ್ತು ಮನೆ ಮತ್ತು ವಾಹನ ತುರ್ತು ರಿಪೇರಿ ಆಗೋ ಟೈಮಲ್ಲಿ, ಈಗ ಮಳೆ ಬಂತು ಅಥವಾ ಬೇರೆ ಏನಾದರೂ ಒಂದು ನೈಸರ್ಗಿಕ ಕೃತ್ಯಗಳಿಂದ ಏನಾದರೂ ಹಾಳಾಯಿತು ಮನೆ, ಆ ಟೈಮಲ್ಲಿ ದುರಸ್ತಿ ಮಾಡಲಿಕ್ಕೆ ಮತ್ತು ತುರ್ತು ಪ್ರಯಾಣ ಮಾಡಲಿಕ್ಕಿದ್ರೆ ಅಥವಾ ಕಾನೂನು ಸಂಬಂಧಿತ ಸಮಸ್ಯೆಗಳಿಗೆ ಮಾತ್ರ ಇದನ್ನು ಬಳಸಬೇಕು. ಮತ್ತು ಯಾವುದಕ್ಕೆ ಬಳಸಬಾರ್ದು ಅಂತ ಹೇಳೋದಾದರೆ ಸಾಮಾನ್ಯವಾಗಿ ಬರುವಂಥ ಖರ್ಚುಗಳಿಗೆ ಬಳಸಬಾರ್ದು. ಉದಾಹರಣೆಗೆ ಪ್ರತಿ ವರ್ಷ ಹಬ್ಬ ಬರ್ತದೆ, ಹಬ್ಬ ಅಂದ ತಕ್ಷಣ ನಾವು ಅದನ್ನು ಎಮರ್ಜೆನ್ಸಿ ಫಂಡಿಂದ ತಗೊಂಡೋಗಿ ಮೋಜು ಮಾಡುವಂಥದ್ದು, ಮತ್ತು ಹೆಚ್ಚಾಗಿ ಶಾಪಿಂಗ್ ಮಾಡುವಂಥದ್ದು, ಮತ್ತು ಮೋಜಿನ ಪ್ರವಾಸಗಳು ತಗೊಳ್ಳುವಂಥದ್ದು, ಹೊಸ ಹೊಸ ಗೆಜೆಟ್ಸ್ಗಳನ್ನ ತಗೊಳ್ಳುವಂಥದ್ದು, ನಮಗೆ ಅವಶ್ಯಕತೆ ಇಲ್ಲ ಆದರೂ ಕೂಡ ಒಂದು ಶೋಕಿಗಾಗ ಅಥವಾ ಪ್ರೆಸ್ಟೀಜ್ಗಾಗೋ ನಾವು ಹೊಸ ಗೆಜೆಟ್ಗಳನ್ನ ತಗೊಳ್ಳೋದು ಮತ್ತು ಐಷಾರಾಮಿ ಖರ್ಚುಗಳಿಗೆ ಬಳಸಬಾರ್ದು. ಹಾಗಾದರೆ ಬಳಸ್ತೀವಿ ಅಂತಂದರೆ ಎಮರ್ಜೆನ್ಸಿ ಫಂಡಿಂದ ಅದರ ಉದ್ದೇಶನ ನಾವು ಮರ್ತಂಗಾಗ್ತದೆ. ಎಮರ್ಜೆನ್ಸಿ ಫಂಡಲ್ಲಿ ಎಷ್ಟು ಹಣ ಇರಬೇಕು ಅನ್ನೋಂಥದ್ದು ಒಬ್ಬರಿಂದ ಒಬ್ಬರಿಗೆ ಭಿನ್ನವಾಗಿರ್ತದೆ. ಯಾಕೆಂದರೆ ಇದು ಸಾಮಾನ್ಯವಾಗಿ ಒಂದು ಕುಟುಂಬದ ಅಥವಾ ಒಬ್ಬರ ಕನಿಷ್ಠ 6 ತಿಂಗಳಿಂದ 12 ತಿಂಗಳಿಗೆ ಬೇಕಾದ ಅವಶ್ಯಕ ಖರ್ಚುಗಳಿಗೆ ಇಟ್ಟಿರಬೇಕಾಗ್ತದೆ. ಉದಾಹರಣೆಗೆ ಮನೆ ಬಾಡಿಗೆ, ಸಾಲ ಮಾಡಿದರೆ ಸಾಲದ ಕಂತು ತೀರಿಸಲಿಕ್ಕೆ, ಪ್ರತಿ ತಿಂಗಳು ವಿದ್ಯುತ್ ಬಿಲ್ ಕಟ್ಟಲಿಕ್ಕೆ, ನೀರಿನ ಬಿಲ್ ಕಟ್ಟಲಿಕ್ಕೆ, ಜೀವನ ಮಾಡಲಿಕ್ಕೆ ಬೇಕಾಗಿರುವಂಥ ದಿನಸಿ ಖರ್ಚುಗಳಿಗೆ, ಮತ್ತು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಿ ಬಂದು ಉದ್ಯೋಗ ಮಾಡ್ತಿದ್ರೆ ಅಥವಾ ಬೇರೆ ಬಿಸ್ನೆಸ್ ಮಾಡ್ತಿದ್ರೆ ಪ್ರಯಾಣದ ವೆಚ್ಚ ಇರಬೇಕು, ಅದರಲ್ಲಿ ಮಕ್ಕಳು ಶಾಲೆಗೆ ಹೋಗ್ತಿದ್ರೆ ಮಕ್ಕಳ ಶಾಲಾ ಶುಲ್ಕ ಸೇರಿರಬೇಕು, ಮತ್ತು ಇತ್ತೀಚೆಗೆ ನಿಮಗೆಲ್ಲ ಗೊತ್ತಿದೆ ಮೊಬೈಲ್ ಬಿಲ್ಲು ಮತ್ತು ಇಂಟರ್ನೆಟ್ ಬಿಲ್ಲು, ನೀವೇನಾದರೂ ವಿಮೆ ಪರ್ಚೇಸ್ ಮಾಡಿದರೆ ವಿಮೆ ಬಿಲ್ ಪ್ರೀಮಿಯಂ ಪೇಮೆಂಟ್ ಮಾಡೋದು, ಅಥವಾ ರೆಗ್ಯುಲರಾಗಿ ನೀವು ಔಷಧಿ ತಗೊಳ್ತಾ ಇದ್ರೆ ಅಂದರೆ ಪ್ರತಿ ತಿಂಗಳು ಔಷಧಿಗೆ ಎಷ್ಟು ಖರ್ಚಾಗ್ತದೆ, ಇದನ್ನೆಲ್ಲ ಲೆಕ್ಕ ಮಾಡಿ ಆರು ತಿಂಗಳಿಂದ ಒಂದು ವರ್ಷದವರೆಗೆ ಬೇಕಾಗಿರುವಂತಹ ಅಮೌಂಟ್ನ ನಾವು ತುರ್ತು ನಿಧಿಯಲ್ಲಿ ಇಡಬೇಕಾಗ್ತದೆ.
6: ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಉದಾಹರಣೆ ಕೊಡ್ಬೋದು ಸರ್?
5: ಉದಾಹರಣೆಗೆ ಈಗ ನಾನು ನನ್ನ ವೈಯಕ್ತಿಕ ಖರ್ಚು ಒಂದು ತಿಂಗಳಿಗೆ 30,000 ರೂಪಾಯಿ ಅಂತ ಇಟ್ಕೊಂಡ್ರೆ ಅದು 6 ತಿಂಗಳಿಗೆ 180,000 ಆಗ್ತದೆ. ಒಂದು ವರ್ಷ ನಾನು ಆವಾಗಲೇ ಹೇಳಿದೆ, 6 ತಿಂಗಳಿಂದ 1 ವರ್ಷದವರೆಗೆ ಎಮರ್ಜೆನ್ಸಿ ಫಂಡ್ ಇಟ್ಕೋಬೇಕು ಅಷ್ಟು ಖರ್ಚು ಅಂತ. 1 ವರ್ಷ ಅಂತ ಅಂದರೆ 360,000 ರೂಪಾಯಿ ಆಗ್ತದೆ. ನಾನು 360,000 ರೂಪಾಯಿ ನಾನು ಎಮರ್ಜೆನ್ಸಿ ಫಂಡಲ್ಲಿ ಇಟ್ಟರೆ ನಾಳೆ ನನಗೆ ಉದ್ಯೋಗ ನಷ್ಟ ಆದರೆ ಅಥವಾ ಬೇರೆ ಏನಾದರೂ ಸಮಸ್ಯೆ ಆದರೆ ಒಂದು ವರ್ಷದಲ್ಲಿ ಇಟ್ಟರಂಥ ಒಂದು ವರ್ಷಕ್ಕೆ ಸಲುವಾಗಿ ಇಟ್ಟರಂಥ 360,000 ನಾನು ಉಪಯೋಗಿಸ್ಕೋಬೋದು. ಹಾಗಾಗಿ ನನಗೆ ಸಡನ್ ಆಗಿ ಯಾವುದೇ ಪ್ರಾಬ್ಲಮ್ಸ್ ಬರೋದಿಲ್ಲ.
4: ಸರ್, ಎಲ್ಲರಿಗೂ ಒಂದೇ ಪ್ರಮಾಣದ ತುರ್ತು ನಿಧಿ ಸಾಕಾಗ್ತದ?
5: ಇಲ್ಲ, ಎಲ್ರಿಗೂ ಒಂದೇ ಪ್ರಮಾಣದ ತುರ್ತು ನಿಧಿ ಸಾಕಾಗೋದಿಲ್ಲ. ಯಾಕೆಂದರೆ ಪ್ರತಿಯೊಬ್ಬರ ಪರಿಸ್ಥಿತಿ ಬೇರೆ. ಉದಾಹರಣೆಗೆ ನಾನು 4,000 ಬಾಡಿಗೆ ಮನೇಲಿ ಇದ್ದೀನಿ ಅಂದರೆ ನನ್ನ ಸ್ಥಿತಿ ಬೇರೆ. 10,000 ರೂಪಾಯಿ ಬಾಡಿಗೆಲಿ ಇದ್ದೀನಿ, ನನ್ನ ಸ್ಥಿತಿ ಬೇರೆ. ನಾನು ಒಂದು ತಿಂಗಳಿಗೆ 25,000 ಖರ್ಚು ಮಾಡ್ತೀನಿ, ಇನ್ನೊಬ್ಬರು 50,000 ಖರ್ಚು ಮಾಡ್ತೀರಿ ಅಂದರೆ ಅದು ಒಬ್ಬರಿಂದ ಒಬ್ಬರಿಗೆ ಭಿನ್ನವಾಗ್ತಿರ್ತದೆ. ಹಾಗಾಗಿ ಯಾವ್ದ್ರ ಮೇಲೆ ಅದು ಹೊಂದಿಕೆ ಆಗಿರ್ತದೆ ಅಂದರೆ ಆದಾಯದ ಸ್ಥಿರತೆ. ಈಗ ಉದಾಹರಣೆಗೆ ಉದ್ಯೋಗ ಸಂಬಳ ತಗೊಳ್ತಾರೆ ಅಂದರೆ ಪ್ರತಿ ತಿಂಗಳು ಸಂಬಳ ಬರ್ತದೆ, ಆದರೆ ವ್ಯಾಪಾರ ಮಾಡೋರಿಗೆ ಪ್ರತಿ ತಿಂಗಳು ಒಂದೇ ಥರದ ವ್ಯಾಪಾರ ಆಗೋದಿಲ್ಲ, ಏರುಪೇರ್ ಆಗ್ತದೆ. ಮತ್ತು ಅವಲಂಬಿತರಿರ್ತಾರೆ. ಈಗ ಉದಾಹರಣೆಗೆ ಗಂಡ ಹೆಂಡತಿ ಒಂದು ಮಗು, ಅಥವಾ ಗಂಡ ಹೆಂಡತಿ ಅಪ್ಪ ಅಮ್ಮ, ಅಥವಾ ಗಂಡ ಹೆಂಡತಿ ಅಪ್ಪ ಅಮ್ಮ ಜೊತೆಗೆ ತಂಗಿ ತಮ್ಮ ಯಾರು ಡಿಪೆಂಡೆಂಟ್ಸ್ ಇರ್ತಾರಲ್ಲ, ನಂಬರ್ ಆಫ್ ಡಿಪೆಂಡೆಂಟ್ಸ್ ಜಾಸ್ತಿ ಆದಷ್ಟು ನಿಮಗೆ ತುರ್ತು ನಿಧಿಯ ಪ್ರಮಾಣ ಜಾಸ್ತಿ ಆಗಿರಬೇಕಾಗ್ತದೆ. ಸೊ ಮತ್ತು ನನಗೆ ಆರೋಗ್ಯ ಸಮಸ್ಯೆ ಇದ್ದರೆ ಪ್ರತಿ ಆರೋಗ್ಯ ಸಮಸ್ಯೆಗೆ ಬೇಕಾದಂಥ ಟ್ರೀಟ್ಮೆಂಟ್ಗೆ ಎಕ್ಸ್ಪೆಂಡಿಚರು, ಮತ್ತು ಇನ್ಸೂರೆನ್ಸ್ ಮಾಡಿಸಿದ್ರೆ ಅದರ ಪೇಮೆಂಟ್ ಮಾಡೋವಂಥದ್ದು, ಇವೆಲ್ಲವೂ ತುರ್ತು ನಿಧಿಯ ಪ್ರಮಾಣವನ್ನು ನಿರ್ಧರಿಸ್ತವೆ. ನಾನು ಆವಾಗಲೇ ಹೇಳಿದಾಗೆ ದಿನಗೂಲಿ ಕಾರ್ಮಿಕರು, ವ್ಯಾಪಾರಿಗಳು ಮತ್ತು ಹೆಚ್ಚು ಅವಲಂಬಿತರಿರುವಂಥ ಕುಟುಂಬದವರಿಗೆ ಹೆಚ್ಚಿನ ನಿಧಿ ಬೇಕಾಗ್ತದೆ.
6: ಇಂದಿನ ಡಿಜಿಟಲ್ ಯುಗದಲ್ಲಿ ತುರ್ತು ನಿಧಿಯನ್ನು ಲೆಕ್ಕ ಹಾಕುವ ಒಂದು ಮಾರ್ಗವನ್ನು ಹೇಳ್ಬೋದು ಸರ್?
5: ಇದೆ, ಇತ್ತೀಚೆಗೆ ನೀವು ವೆಬ್ಸೈಟ್ಗಳಲ್ಲಿ ನೋಡ್ಬೋದು, ಯೂಟ್ಯೂಬರ್ಗಳಲ್ಲಿ ಸಿಗ್ತದೆ, ಹಣಕಾಸು ಕ್ಯಾಲ್ಕುಲೇಟರ್, ಫೈನಾನ್ಷಿಯಲ್ ಕ್ಯಾಲ್ಕುಲೇಟರ್ಸ್ ಅಂತ ಇದೆ. ಬೇರೆ ಬೇರೆ ವೆಬ್ಸೈಟಲ್ಲಿ ಬೇರೆ ಬೇರೆ ಆ್ಯಪ್ ಡೆವಲಪ್ ಮಾಡಿದ್ದಾರೆ ಫೈನಾನ್ಷಿಯಲ್ ಕ್ಯಾಲ್ಕುಲೇಟರ್ಸ್. ಅದರಲ್ಲಿ ನೀವು ನಿಮ್ಮ ಆದಾಯ, ನಿಮ್ಮ ಖರ್ಚು ಮತ್ತು ನಿಮ್ಮ ಇತರ ಮಾಹಿತಿಗಳನ್ನ ಅದನ್ನ ಹಾಕಿದ್ರೆ ನಿಮಗೆ ಅದು ಚಾರ್ಟ್ ಮುಖಾಂತರ ಅಥವಾ ನಿಮಗೆ ಬೇರೆ ಗ್ರಾಫ್ ಮುಖಾಂತರ ನಿಮಗೆ ತೋರಿಸ್ಕೊಡ್ತದೆ. ನಿಮ್ಮ ಇನ್ವೆಸ್ಟ್ಮೆಂಟ್ ಎಷ್ಟು, ಉಳಿತಾಯ ಎಷ್ಟು, ನಿಮ್ಮ ಎಮರ್ಜೆನ್ಸಿ ಫಂಡ್ಗೆ ಎಷ್ಟು ಬೇಕಾಗ್ತದೆ, ನಿಮ್ಮ ಎಷ್ಟು ಖರ್ಚು ಬೇಕಾಗ್ತದೆ, ಒಂದು ತಿಂಗಳಿಗೆ ಎಷ್ಟು ನೀವು ಎಮರ್ಜೆನ್ಸಿ ಫಂಡ್ಗೆ ಉಳಿಸ್ಬೋದು, ಅದನ್ನೆಲ್ಲ ಗ್ರಾಫ್ ಮುಖಾಂತರ ಮತ್ತು ಚಾರ್ಟ್ ಮುಖಾಂತರ ತಿಳಿಸುವಂಥ ಕೆಲವೊಂದು ಡಿಜಿಟಲ್ ಕ್ಯಾಲ್ಕುಲೇಟರ್ಸ್ ಕೂಡ ಇದೆ, ಫೈನಾನ್ಷಿಯಲ್ ಕ್ಯಾಲ್ಕುಲೇಟರ್ಸ್ ಅಂತ ಕರೀತಾರೆ.
4: ಸರ್, ಈಗ ಒಂದು ತುರ್ತು ನಿಧಿಯನ್ನು ನಾವು ಹೇಗೆ ಆರಂಭಿಸಬೇಕು?
5: ಇದು ತುಂಬ ಉತ್ತಮವಾದ ಪ್ರಶ್ನೆ.

0: ಖಾತೆ ತೆರಿಬೇಕು. ನಾನು ಅವಾಗಲೂ ಹೇಳಿದೆ, ಉದಾಹರಣೆಗೆ ನಂದೊಂದು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಇದೆ, ಉಳಿತಾಯ ಖಾತೆ, ಅದನ್ನು ನಾನು ಯು ಪಿ ಐ ಪೇಮೆಂಟ್ಗೂ ಯೂಸ್ ಮಾಡ್ತೀನಿ, ಮತ್ತು ಬೇರೆ ಎಕ್ಸ್ಪೆಂಡಿಚರ್ಗೂ ಯೂಸ್ ಮಾಡ್ತೀನಿ, ಇನ್ವೆಸ್ಟ್ಮೆಂಟ್ಗೂ ಯೂಸ್ ಮಾಡ್ತೀನಿ. ಹಾಗಂತೇಳಿ ಅದರಲ್ಲಿ ನಾನು ತುರ್ತುನಿಧಿ ಇಟ್ಟರೆ ನಾಳೆ ನನಗೆ ಗೊತ್ತಿಲ್ಲದಂಗೆ ಅಮೌಂಟ್ನ ಖರ್ಚು ಮಾಡಿಬಿಡ್ತೀನಿ. ಅದಕ್ಕೆ ಏನು ಮಾಡ್ಬೋದು ಅಂದರೆ, ತುರ್ತುನಿಧಿಗೋಸ್ಕರನೇ ಒಂದು ಸಪ್ರೇಟಾಗಿ ಒಂದು ಸೇವಿಂಗ್ಸ್ ಅಕೌಂಟ್ ಓಪನ್ ಮಾಡೋದು. ಅದರಲ್ಲಿ ಯಾವ್ದು ಯು ಪಿ ಐ ಪೇಮೆಂಟ್ ಮಾಡಬಾರ್ದು, ಯಾವ್ದಕ್ಕೂ ಲಿಂಕ್ ಆಗಿರಬಾರ್ದು, ಜಸ್ಟ್ ತುರ್ತುನಿಧಿಗೋಸ್ಕರ ಅದನ್ನು ಎರಡೇ ಟ್ರಾನ್ಸಾಕ್ಷನ್, ಒಂದು ಇನ್ವೆಸ್ಟ್ ಇಡಲಿಕ್ಕೆ ಅಮೌಂಟ್ನ, ಇನ್ನೊಂದು ಎಮರ್ಜೆನ್ಸಿ ಟೈಮಲ್ಲಿ ತಗೊಳ್ಳಿಕ್ಕೆ. ಸೊ ಹಾಗಾಗಿ ಒಂದು ಪ್ರತ್ಯೇಕ ಖಾತೆ ತೆರಿಬೇಕು. ಎರಡನೇದು, ಎಷ್ಟು ಆಗ್ತದ ಅಷ್ಟು ಅಮೌಂಟ್ನ ಶುರು ಮಾಡಬೇಕು. ಸರ್, ನನಗೆ ಇನ್ನು 3 ತಿಂಗಳು ಆದಮೇಲೆ ಪ್ರಮೋಷನ್ ಆಗ್ತದೆ, ಇನ್ನು 3 ತಿಂಗಳು ಆದಮೇಲೆ ನನಗೆ ಸ್ಯಾಲ್ರಿ ಜಾಸ್ತಿ ಬರ್ತದೆ, 3 ತಿಂಗಳು ಆದಮೇಲೆ ಖರ್ಚು ಕಡಿಮೆ ಆಗ್ತದೆ, ಆವಾಗ ನಾನು ಅದಾಗಬಾರ್ದು. ಈಗ ಎಷ್ಟಿದೆ ಅಲ್ಲಿಂದ ಶುರು ಮಾಡಬೇಕು. 500 ಅಂದರೆ 500 ರೂಪಾಯಿಂದ, 1,000 ಅಂದರೆ 1,000. ಬಟ್ ಈ ಆದಷ್ಟು ಬೇಗ ಶುರು ಮಾಡುವಂಥದ್ದು ಒಳ್ಳೆಯದು. ಸೊ ಇದರಿಂದ ಮುಂದೆ ಹೊಸ ಹೊಸ ಜವಾಬ್ದಾರಿಗಳು ಬಂದ ಹಾಗೆ, ಸೊ ನಿಮ್ಮ ಉಳಿತಾಯ ಏನು ತುರ್ತುನಿಧಿ ಅದಲ್ಲ, ಅದರ ಪ್ರಮಾಣನೂ ಕೂಡ ಹೆಚ್ಚು ಕಡಿಮೆ ಮಾಡ್ಬೋದು. ಉದಾಹರಣೆಗೆ ನಾಳೆ ತುಂಬ ಆದಾಯ ಬಂತು ಅಂದರೆ ನೀವು ಜಾಸ್ತಿ ಇನ್ವೆಸ್ಟ್ ಮಾಡ್ಬೋದು, ತುಂಬ ಖರ್ಚು ಬಂತು ಅಂದರೆ ಸ್ವಲ್ಪ ಕಡಿಮೆ ಮಾಡ್ಬೋದು. ಆದರೆ ಕಂಟಿನ್ಯೂಟಿ ಇರಬೇಕು, ರೆಗ್ಯುಲರ್ ಆಗಿ ಪ್ರತಿ ತಿಂಗಳು ಅಂದರೆ ಪ್ರತಿ ತಿಂಗಳು ತುರ್ತುನಿಧಿಗೆ ಇಷ್ಟು ಅಮೌಂಟನ್ನು ತೆಗೆದಿಟ್ಟದು ಒಳ್ಳೆಯದು.
1: ತುರ್ತುನಿಧಿ ನಿರ್ವಹಣಾ ಸಮಯದಲ್ಲಿ ಆಗುವಂತಹ ಕೆಲವು ತಪ್ಪುಗಳು,
0: ನಾನು ಅವಾಗಲೇ ಹೇಳಿದೆ ನಾವೇನು ಮಾಡ್ತೀವಿ ಅಂತಂದರೆ, ನಮಗೆ ಗೊತ್ತಿರ್ತೈತಿ ಎಮರ್ಜೆನ್ಸಿ ಫಂಡ್ ಅಂತ. ಬಟ್ ಅದು ಇತ್ತೀಚೆಗೆ ಏನಾಗ್ತದೆ ಅಂದರೆ, ಈ ಬ್ಯಾಂಕಿಂಗ್ ವ್ಯವಸ್ಥೆ ಹೇಗಿದೆ ಅಂದರೆ, ಇಮ್ಮಿಡಿಯೇಟಾಗಿ ನಿಮಗೆ ದುಡ್ಡು ಸಿಗುತ್ತೆ. ನಿಮ್ಮ ಅಕೌಂಟಲ್ಲಿದ್ದರೆ ನೀವು ವಿತ್ಡ್ರಾ ಮಾಡ್ಬೋದು ಡೆಬಿಟ್ ಕಾರ್ಡಿಂದ, ಕ್ರೆಡಿಟ್ ಕಾರ್ಡಿಂದ ಯೂಸ್ ಮಾಡ್ಬೋದು, ಯು ಪಿ ಐ ಪೇಮೆಂಟಿಂದ ಯೂಸ್ ಮಾಡ್ಬೋದು, ಬ್ಯಾಂಕ್ ಹೋಗಿ ವಿತ್ಡ್ರಾ ಮಾಡ್ಬೋದು. ಹಾಗಾಗಿ ನಾವೇನು ತಪ್ಪು ಮಾಡ್ತೀವಿ ಅಂದರೆ, ಎಮರ್ಜೆನ್ಸಿ ಫಂಡ್ ಇದೆ, ಸೊ ಏನೂ ಆಗೋದಿಲ್ಲ ನನಗೆ, ಇನ್ನು ಸ್ವಲ್ಪ ದಿನ ಚೆನ್ನಾಗಿರ್ತೀನಿ, ಹಾಗಾಗಿ ಇರೋದನ್ನು ತೆಗೆದು ಬಿಡುವ, ನೆಕ್ಸ್ಟ್ ಮಂತಲ್ಲಿ ನನಗೆ ಸ್ವಲ್ಪ ಅಮೌಂಟ್ ಜಾಸ್ತಿ ಬರುತ್ತೆ ಅದನ್ನು ಹಾಕ್ತೀನಿ, ಅದು ಮೊದಲನೇ ಮಾಡೋ ತಪ್ಪು, ಹಾಗೆ ಮಾಡಬಾರ್ದು. ಮತ್ತು ಎರಡನೇದು, ಅದನ್ನು ಬೇರೆ ಪರ್ಪಸ್ಗೆ ಯೂಸ್ ಮಾಡಿಬಿಡೋದು. ಉದಾಹರಣೆಗೆ ಯಾರು ಫ್ರೆಂಡ್ಸ್ ಎಲ್ಲ ಟ್ರಿಪ್ ಹೋಗ್ತಿದ್ದಾರೆ, ನನಗೇನು ಆಗೋದಿಲ್ಲ, ಮನೆಯವರೆಲ್ಲ ಚೆನ್ನಾಗಿದ್ದಾರೆ, ನನಗೀಗೇನು ಎಮರ್ಜೆನ್ಸಿ ಫಂಡ್ ಬೇಕಿಲ್ಲ, ನಾನು ಟ್ರಿಪ್ ಹೋಗ್ಬಿಡುವಂಥದ್ದು. ಅಥವಾ ಯಾರೋ ಒಬ್ಬರು ಹೊಸದಾಗಿ ಕಾರ್ ತೊಗೊಂಡ್ರು, ನನ್ನ ಹಳೆ ಕಾರ್ ಆಗಿದೆ, ಹೊಸ ಕಾರ್ ಪರ್ಚೇಸ್ ಮಾಡಬೇಕು, ಸ್ಟೇಟಸ್ ತೋರಿಸ್ಕೊಳ್ಳಿಕ್ಕೆ ಸಲುವಾಗಿ ಅಥವಾ ಒಂದು ಸ್ವಲ್ಪ ಮೋಜು ಮಸ್ತು ಮಾಡಲಿಕ್ಕೆ ಸಲುವಾಗಿ ಇರೋ ಅಮೌಂಟ್ನ ಯೂಸ್ ಮಾಡ್ಬೋದು. ಆದರೆ ಎಮರ್ಜೆನ್ಸಿ ಫಂಡಿಂದ ತೆಗಿಬಾರ್ದು, ಆ ಥರ ತಪ್ಪು ಜಾಸ್ತಿ ಮಾಡ್ತೀವಿ. ಹೀಗೆ ಮಾಡೋದ್ರಿಂದ ನಮ್ಮ ಭವಿಷ್ಯದಲ್ಲಿ ನಾವು ಯಾವ ಪರ್ಪಸ್ಗೆ ತುರ್ತುನಿಧಿಯನ್ನು ಸಂಗ್ರಹಿಸಿರ್ತೀವಿ ಆ ಪರ್ಪಸ್ ಸರ್ವ್ ಆಗೋದಿಲ್ಲ.
2: ಸರ್, ಎಮರ್ಜೆನ್ಸಿ ಫಂಡ್ ರಿಲೇಟೆಡ್ ವಿದ್ಯಾರ್ಥಿಗಳಿಗೆ ಮತ್ತು ಯುವಕರಿಗೆ ನಿಮ್ಮ ಸಂದೇಶ ಏನು?
0: ನಾನು ಅವಾಗ ಹೇಳಿದಾಗೆ ಎಮರ್ಜೆನ್ಸಿ ಫಂಡ್ ಯಾರಿಗೆ ಅಂತಿಲ್ಲ, ಎಲ್ಲರಿಗೂ ಎಮರ್ಜೆನ್ಸಿ ಫಂಡ್ ಬೇಕು. ಉದಾಹರಣೆಗೆ ವಿದ್ಯಾರ್ಥಿಗಳಿಗೆ ಹೇಳೋದಾದರೆ, ಅವರ ಪೋಷಕರು ಪಾಕೆಟ್ ಮನಿ ಅಂತ ಕೊಡ್ಬೋದು ಅಥವಾ ಬೇರೆ ಖರ್ಚಿಗೆ ಅಂತ ದುಡ್ಡು ಕೊಡ್ಬೋದು. ಖಂಡಿತವಾಗಿಯೂ ಸ್ವಲ್ಪ ಪ್ರಮಾಣದ ಅಮೌಂಟ್ ಅವರು ಸೇವ್ ಮಾಡ್ಬೋದು. ಈಗ ನೀವು ಯಾವುದೋ ಒಂದು ಟ್ರಿಪ್ ಹೋಗ್ಲಿಕ್ಕಿದ್ದಾರೆ ಅಂತಂದ್ರೆ ಒಂದು 500 ರೂಪಾಯಿ ಕೊಡ್ತಾರೆ ಅಂದ್ರೆ, ನೀವು ಎಷ್ಟೇ ಖರ್ಚು ಮಾಡಿದ್ರು ಕೂಡ 500 ರಿಂದ 1,000 ಉಳಿಸ್ಬೋದು. ಅದನ್ನು ಒಂದು ಎಮರ್ಜೆನ್ಸಿ ಫಂಡ್ ಅಂತ ಇಟ್ಕೊಳ್ಳೋದು. ಅಥವಾ ಕಾಲೇಜಿಗೆ ದಿನ ಬರ್ತಾ ಹೋಗ್ತಾ ಇರ್ತೀರಿ ಅಂತಂದ್ರೆ ಬಸ್ ಚಾರ್ಜ್ ಕೊಡ್ತಾರೆ ಅಂತ ಇಟ್ಕೊಂಡ್ರೆ, ಬಸ್ ಚಾರ್ಜ್ಗೆ ಒಂದಿನ ಯಾರೋ ಫ್ರೆಂಡ್ಸ್ ಕರ್ಕೊಂಡೋದ್ರು, ಆ ಬಸ್ ಚಾರ್ಜ್ ಉಳಿತು, ಅದನ್ನ ಎಮರ್ಜೆನ್ಸಿ ಫಂಡ್ಗೆ ಹಾಕ್ಬಿಡೋದು. ಹೀಗೆ ಮಾಡೋದ್ರಿಂದ ನಿಮಗೆ ನಾಳೆ ಅವಶ್ಯಕವಾಗಿ ಬೇಕಾಗಿರುವಂಥ ವಸ್ತುಗಳನ್ನ ಪರ್ಚೇಸ್ ಮಾಡಲಿಕ್ಕೆ ನಿಮ್ಮ ಪೇರೆಂಟ್ಸ್ ಹತ್ರ ದುಡ್ಡಿಲ್ಲ ಅಂದರೆ ನಿಮ್ಮ ಹತ್ರ ಸ್ವಲ್ಪ ದುಡ್ಡಿರ್ತದೆ. ಮತ್ತು ಯಾವುದೋ ಒಂದು ಹೊಸ ಅವಕಾಶ ಬಂತು, ಅವಕಾಶನ ನೀವು ಇಮಿಡಿಯೇಟ್ ನಿಮ್ಮ ಪೇರೆಂಟ್ಸ್ ಹತ್ರ ಹೇಳಿ ಅವರು ನಿಮಗೆ ಹಣ ಒದಗಿಸಿ ಕೊಡೋಕ್ಕಿಂತ ಮುಂಚೆನೆ ಅವಕಾಶ ಕೈ ತಪ್ಪು ಹೋಗ್ತದೆ ಅಂದರೆ ನಿಮ್ಮ ಹತ್ರನೇ ಸ್ವಲ್ಪ ದುಡ್ಡಿದ್ರೆ ಎಮರ್ಜೆನ್ಸಿ ಫಂಡ್ ಯೂಸ್ ಆಗ್ತದೆ. ಯಾವ್ದಕ್ಕೆ ಯೂಸ್ ಆಗಲಿಲ್ಲ ಅಂದರೆ, ನಾಳೆ ನಿಮಗೆ ಜವಾಬ್ದಾರಿ ಜಾಸ್ತಿ ಆಗ್ತದೆ. ನಿಮಗೆ ಜವಾಬ್ದಾರಿ ಜಾಸ್ತಿ ಆದಾಗ ಆಗ ಒಂದೇ ಟೈಮಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಉಳಿಸಬಂದಾಗಿ ಆಲ್ರೆಡಿ ಉಳಿಸಿರುವಂಥ ಅಮೌಂಟ್ ಇರ್ತದಲ್ಲ, ಅದು ಪವರ್ ಆಫ್ ಕಾಂಪೌಂಡಿಂಗ್ ಅಂತ ಹೇಳ್ತಾರೆ. ಬಡ್ಡಿ ಸಮೇತ ಅದು ಹೆಚ್ಚಾಗಿರ್ತದೆ, ಅವಾಗ ನಿಮಗೆ ಒತ್ತಡ ಕಡಿಮೆ ಆಗ್ತದೆ. ಹಾಗಾಗಿ ಯುವಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ನನ್ನ ಸಲಹೆ ಏನಂದ್ರೆ, ಆದಷ್ಟು ಬೇಗ ಶುರು ಮಾಡಬೇಕು, ಎಷ್ಟು ಅಮೌಂಟ್ ಇದೆ ಅಷ್ಟು ಅಮೌಂಟ್ ಶುರು ಮಾಡಬೇಕು, ಮತ್ತು ಯಾವುದೇ ಕಾರಣಕ್ಕೂ ಅದನ್ನು ಬೇರೆ ಪರ್ಪಸ್ಗೆ ಯೂಸ್ ಮಾಡಬಾರ್ದು.
1: ಸರ್, ಈಗಾಗಲೇ ಕೆಲವೊಬ್ಬರು ಮನೆಗೆ ಅಂತ ಸಾಲ ಮಾಡಿರ್ತಾರೆ ಅಥವಾ ವಾಹನಕ್ಕಾಗಿ ಸಾಲ ಮಾಡಿರ್ತಾರೆ, ಅಂಥವರು ಕೂಡ ಈ ತುರ್ತು ನಿಧಿ ನಿರ್ವಹಣಾ ಮಾಡ್ಬೋದಾ ಅಂತ?
0: ಅದೇ, ಯಾರೇ ಆದರೂ ಕೂಡ ತುರ್ತು ನಿಧಿ ನಿರ್ಮಾಣ ಮಾಡಲೇಬೇಕು. ನಿಜವಾಗಿ ಹೇಳಬೇಕು ಅಂದರೆ ಇವರಿಗೆ ಜಾಸ್ತಿ ಬೇಕಾಗಿರೋದು. ನೋಡಿ, ಯಾವುದೇ ಗೃಹ ಸಾಲನ ಮತ್ತು ವಾಹನ ಸಾಲ ಇದೆಯಲ್ಲ, ಅದು ಕಂತು ಕಟ್ಟುವಂಥದ್ದನ್ನು ಯಾವುದೇ ಕಾರಣಕ್ಕೂ ಅವ್ರು ನಿಲ್ಲಿಸೋದಿಲ್ಲ. ಸಪೋಸ್ ನಿಲ್ಲಿಸ್ತಾರೆ ಅಂತಂದರೆ ಬಡ್ಡಿ ಸಮೇತ ತಗೊಳ್ತಾರೆ. ಹಾಗಾಗಿ ನಮಗೆ ಏನಾದರೂ ಉದ್ಯೋಗ ನಡೀತಾ ಇದೆ, ವ್ಯಾಪಾರ ನಡೀತಾ ಇದೆ, ದುಡ್ಡಿದೆ, ಪ್ರತಿ ತಿಂಗಳು ಕಟ್ಕೊಂಡು ಹೋಗ್ತಾ ಇದ್ದೀನಿ, ಮನೆಗೆ ಸಾಲ ಮಾಡಿದ್ದೀನಿ ಕಂತು ಕಟ್ತಾ ಇದ್ದೀನಿ, ಕಾರು ಅಥವಾ ವಾಹನ ಪರ್ಚೇಸ್ ಮಾಡಿದ್ದೀನಿ ಕಂತು ಕಟ್ತಾ ಇದ್ದೀನಿ, ನನಗೆ 3 ತಿಂಗಳು ಉದ್ಯೋಗ ಇಲ್ಲ, 3 ತಿಂಗಳು ವ್ಯಾಪಾರ ಇಲ್ಲ, ಅವಾಗ ಏನು ಮಾಡಬೇಕು? ನಾನು ಕಟ್ಟಲೇಬೇಕಾಗ್ತದೆ, ಅದಕ್ಕೆ ಡಿಫಾಲ್ಟರ್ ಆಗ್ತೀನಿ. ಡಿಫಾಲ್ಟರ್ ಆಗಿಲ್ಲ ಅಂದರೆ ಗಾಡಿ ತಂದಿದ್ರೆ ಮನೆಗೆ ವಾಪಸ್ ತೊಗೊಂಡು ಹೋಗ್ತಾರೆ, ಅಥವಾ ಮನೆ ಕಟ್ಟಿದರೆ ಮನೆಗೆ ನೋಟಿಸ್ ಬರ್ತದೆ, ಅವಾಗ ತುರ್ತುನಿಧಿ ತುಂಬ ಪ್ರಯೋಜನ ಆಗ್ತದೆ. ಹಾಗಾಗಿ ಯಾರು ಈಗಾಗಲೇ ಗೃಹ ಸಾಲ ಮಾಡಿದ್ದಾರೆ, ವಾಹನ ಸಾಲ ಮಾಡಿದರೆ, ಮತ್ತು ಇತರ ಸಾಲ ಮಾಡಿ ಪ್ರತಿ ತಿಂಗಳು ಕಂತು ಕಟ್ತಿದಾರಲ್ಲ, ಅವ್ರಿಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಈ ಥರದ ತುರ್ತುನಿಧಿ. ಅವ್ರಿಗೆ ಸ್ವಲ್ಪ ಜಾಸ್ತಿ ಅಮೌಂಟೇ ಬೇಕಾಗ್ತದೆ, ಯಾಕೆಂದರೆ ಇದು ರೆಗ್ಯುಲರ್ ಆಗಿ ಕಟ್ಟಲಿಕ್ಕಿರುವಂಥದ್ದು. ಹಾಗಾಗಿ ಅಟ್ಲೀಸ್ಟ್ ಒಂದು 3 ತಿಂಗಳ ತನಕ ನನಗೆ ಉದ್ಯೋಗ ಇಲ್ಲ, 3 ತಿಂಗಳ ತನಕ ವ್ಯಾಪಾರ ಇಲ್ಲ ಅಂದರೆ, ಆ 3 ತಿಂಗಳು ಕಂತು ಕಟ್ಟಲಿಕ್ಕೆ ಆಗೋಷ್ಟಕ್ಕಾದರೂ ನಿಮಗೆ ತುರ್ತುನಿಧಿ ಅವಶ್ಯಕತೆ ಇದೆ.
2: ಸರ್, ಈಗ ವಿದ್ಯಾರ್ಥಿಗಳಾದ ನಮಗೆ ಈ ತುರ್ತುನಿಧಿದ ಅಗತ್ಯ ಉಂಟಾ?
0: ನಾನು ಅವರ ಮೊದಲ ಪ್ರಶ್ನೆ ಕೇಳಿದಾಗ ಹೇಳಿದೆ ನಾನು, ಖಂಡಿತ ಅಗತ್ಯ ಇದೆ. ಯಾಕೆ ಅಗತ್ಯ ಇದೆ ಅಂತ

0: ಅಂದರೆ ಫೈನಾನ್ಷಿಯಲ್ ಲಿಟ್ರಸಿ ಮತ್ತು ಇನ್ವೆಸ್ಟ್ಮೆಂಟ್ ಅವೇರ್ನೆಸ್ಸು ಇದೆಲ್ಲ ಆ್ಯಸ್ ಅರ್ಲಿ ಆಸ್ ಪಾಸಿಬಲ್ ಬೇಗ ಬಂದರೆ ಸ್ಟೂಡೆಂಟ್ಸ್ಗೆ ಅವ್ರಿಗೆ ಆದಷ್ಟು ಮಾಹಿತಿ ಇರ್ತದೆ. ಮತ್ತು ಮುಂದೆ ಅವರು ಅವರ ಸ್ವಂತ ಬಿಸ್ನೆಸ್ ಮಾಡಬೇಕಿದ್ದಾಗ, ಉದ್ಯೋಗ ಮಾಡಬೇಕಿದ್ದಾಗ, ಅವ್ರದೇ ಒಂದು ಸಂಸಾರ ಅಂತ ಆದಾಗ, ಅವ್ರಿಗೆ ಜವಾಬ್ದಾರಿ ಅಂತ ಬಂದಾಗ ಇದೊಂದು ಫೈನಾನ್ಷಿಯಲ್ ಡಿಸಿಪ್ಲಿನ್ ಅಂತ ಕರಿತೀವಿ, ಹಣಕಾಸು ಶಿಸ್ತು ಅಂತ ಕರಿತೀವಿ. ಫೈನಾನ್ಷಿಯಲ್ ಡಿಸಿಪ್ಲಿನ್ ಬರ್ತದೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ಯಾರಿಗೆ ಫೈನಾನ್ಷಿಯಲ್ ಡಿಸಿಪ್ಲಿನ್ ಇರ್ತದೆ ಅವರು ಯಾವುದೇ ಪ್ರಾಬ್ಲಮ್ ಬಂದರೂ ಕೂಡ ಅವ್ರು ಹೆದರೋದಿಲ್ಲ, ಯಾಕೆಂದರೆ ಅವ್ರಿಗೆ ಅದಕ್ಕೆ ಸೆಟ್ ಆಗಿರ್ತಾರೆ ಮತ್ತು ಅದರ ಬಗ್ಗೆ ಅವ್ರಿಗೆ ಗೊತ್ತಿರ್ತದೆ. ಹಾಗಾಗಿ ಫೈನಾನ್ಷಿಯಲ್ ಡಿಸಿಪ್ಲಿನ್ ಬರಬೇಕು ಅಂದರೆ ವಿದ್ಯಾರ್ಥಿಗಳು ಈಗಲಿಂದನೇ ಶುರು ಮಾಡಬೇಕು. ಮತ್ತು ಯಾವಾಗ ಫೈನಾನ್ಷಿಯಲ್ ಡಿಸಿಪ್ಲಿನ್ ಬರ್ತದಲ್ಲ ಆವಾಗ ಖರ್ಚುಗಳನ್ನ ಕಡಿಮೆ ಮಾಡ್ತೀರಿ, ಮತ್ತು ಯಾವ ರೀತಿ ನೀವು ಆದಾಯ ಗಳಿಸ್ಬೇಕು ಅನ್ನೋದನ್ನು ನೋಡ್ತೀರಿ, ಮತ್ತು ಯಾವಾಗ ಯಾವ ಥರದ ಖರ್ಚು ಬರ್ತದೆ. ಉದಾಹರಣೆಗೆ ನಿಮಗೆ ಓದು ಮುಗೀತದೆ, ಓದು ಮುಗಿದ ತಕ್ಷಣ ಕೆಲಸ ಸಿಗಬೇಕು, ಕೆಲಸ ಸಿಗಬೇಕಿದ್ದಾಗ ಟೈಮ್ ತಗೊಳ್ತದೆ, ಕೆಲಸ ಸಿಕ್ಕಿದ ತಕ್ಷಣ ನಿಮಗೆ ಜವಾಬ್ದಾರಿಗಳು ಜಾಸ್ತಿ ಆಗೋದಿಲ್ಲ, ಕೆಲಸದಿಂದ ಜವಾಬ್ದಾರಿಗಳು ಬರೋ ತನಕ ಸ್ವಲ್ಪ ಟೈಮ್ ಸಿಗ್ತದೆ. ಅವಾಗ ನೀವು ಸ್ವಲ್ಪ ಇನ್ವೆಸ್ಟ್ ಮಾಡಿ ಅಥವಾ ತುರ್ತುನಿಧಿಯನ್ನು ಇಟ್ಕೊಂಡ್ರೆ ಮುಂದೆ ನಿಮಗೆ ಬರುವಂಥ ಏನೋ ಪ್ರಾಬ್ಲಮ್ ಬರುವಂತಿದ್ದೀರಾ, ಈ ತುರ್ತುನಿಧಿ ನಿಮಗೆ ಸಹಾಯಕ್ಕೆ ಬರ್ತದೆ.
1: ಸರ್, ಒಂದು ಮನೆಯಲ್ಲಿ ದಂಪತಿಗಳಿರುವಂಥವ್ರು ಎರಡೆರಡು ತುರ್ತುನಿಧಿಯನ್ನು ಇಡಬೇಕಾ?
0: ಇದು ಒಳ್ಳೆ ಪ್ರಶ್ನೆ. ಆದ್ರೆ ಏನಾಗ್ತದೆ ಅಂತಂದ್ರೆ, ಇಬ್ರು ಆದಾಯ ಗಳಿಸ್ತಾ ಇದ್ರೆ ಒಂದು ಕುಟುಂಬಕ್ಕೆ ಅಂತೇಳಿ ಒಂದು ತುರ್ತುನಿಧಿ ಇಟ್ಟರು ಒಳ್ಳೇದು. ವೈಯಕ್ತಿಕವಾಗಿ ಅವ್ರು ಇನ್ನೂ ಜಾಸ್ತಿ ಆದಾಯ ಗಳಿಸ್ತಾ ಇದ್ದಾರೆ ಅಂದ್ರೆ ವೈಯಕ್ತಿಕವಾಗಿ ಕೂಡ ಅವರು ಒಬ್ಬೊಬ್ಬರು ಒಂದೊಂದು ತುರ್ತುನಿಧಿ ಇಟ್ಟರೆ ಇನ್ನೂ ಒಳ್ಳೆಯದು. ಯಾಕೆಂದರೆ ಸಂಸಾರಕ್ಕೆ ಒಂದು ತುರ್ತು, ಕುಟುಂಬಕ್ಕೆ ಒಂದು ತುರ್ತುನಿಧಿ ಇದ್ದರೆ ಅದು ಕುಟುಂಬಕ್ಕೆ ಸಂಬಂಧಪಟ್ಟ ಖರ್ಚುಗಳನ್ನ ನೀಗಿಸಲಿಕ್ಕೆ ಬೇಕಾಗ್ತದೆ. ಅದೇ ವೈಯಕ್ತಿಕವಾಗಿ ಅಂತಿದ್ರೆ, ಈಗ ನನ್ನ ಲೈಫ್ ಸ್ಟೈಲು ಮತ್ತು ನನ್ನ ಕಮಿಟ್ಮೆಂಟ್ ಏನಿದೆ ಅದು ನನಗೆ ಒಂದು ತುರ್ತುನಿಧಿಯಲ್ಲಿ ಎಮರ್ಜೆನ್ಸಿ ಫಂಡಲ್ಲಿದ್ದರೆ ನಾನು ಅದನ್ನು ಬೇರ್ ಮಾಡ್ಬೋದು. ಹಾಗೆ ನನ್ನ ವೈಫು ಅಂತಂದರೆ ಸ್ಪೌಸ್ ಅಂತ ಹೇಳಿದೆ ನಾನು, ದಂಪತಿಗಳು. ಸೊ ಅವರು ಸಪ್ರೇಟ್ ಸಪ್ರೇಟಾಗಿ ಇಟ್ಕೊಂಡ್ರೆ ಇನ್ನೂ ಒಳ್ಳೆಯದು. ಯಾರಾದರೂ ಒಬ್ಬರು ಆದಾಯ ಗಳಿಸ್ತಿದ್ದಾರೆ, ಇನ್ನೊಬ್ಬರು ಆದಾಯ ಗಳಿಸ್ತಿಲ್ಲ ಅಂತಂದ್ರೆ ಕುಟುಂಬಕ್ಕೆ ಒಂದೇ ತುರ್ತುನಿಧಿ ಸಾಕಾಗ್ತದೆ. ಉದಾಹರಣೆಗೆ ಇಬ್ಬರು ವರ್ಕ್ ಮಾಡ್ತಿದ್ದಾರೆ ಅಂದರೆ ಖಂಡಿತವಾಗಿ ಒಂದು ಕುಟುಂಬಕ್ಕೆ ಒಂದು ತುರ್ತುನಿಧಿ ಬೇಕು, ಇನ್ನೊಂದು ವೈಯಕ್ತಿಕವಾಗಿ ತುರ್ತುನಿಧಿ ಇಟ್ಟರೆ ತುಂಬ ಒಳ್ಳೆಯದು. ಯಾಕೆಂದರೆ ಒಬ್ರದ್ದು ಸಂಬಳ ನಿಂತೋಗ್ಬೋದು, ಒಬ್ರದ್ದು ಆದಾಯ ನಿಂತೋಗ್ಬೋದು, ಆಗ ತುರ್ತುನಿಧಿ ಯೂಸ್ ಆಗ್ತದೆ. ಕೆಲವೊಮ್ಮೆ ಇಬ್ಬರದ್ದು ಆದಾಯ ನಿಂತೋಗಿ ಚಾನ್ಸಸ್ ಇರ್ತದೆ. ಉದಾಹರಣೆಗೆ ಒಂದೇ ಕಂಪ್ನಿಲಿ ಕೆಲಸ ಮಾಡ್ತಿರ್ತದೆ, ಕಂಪ್ನಿ ಪ್ರಾಬ್ಲಮ್ ಆಯಿತು, ಕಂಪ್ನಿಯಿಂದ ಅವ್ರನ್ನ ಹೊರಗೆ ಹಾಕಿದ್ರು, ಅಥವಾ ಬೇರೆ ಬಿಸ್ನೆಸ್ ಮಾಡ್ತಿರ್ತಾರೆ, ಇಬ್ಬರು ಬಿಸ್ನೆಸ್ ಕೂಡ ಒಂದೇ ಸರಿ ನಿಂತೋಯ್ತು ಅಂದರೆ ಆವಾಗ ಕುಟುಂಬಕ್ಕೆ ಇಟ್ಟಂಥ ಎಮರ್ಜೆನ್ಸಿ ಫಂಡ್ ನಿಮಗೆ ಸಹಾಯಕ್ಕೆ ಬರ್ತದೆ.
2: ಸರ್, ಆರೋಗ್ಯ ವಿಮೆ, ಜೀವ ವಿಮೆ ಇದೆಲ್ಲ ಉಂಟು ಅಂತಿರುವಾಗ ನಾವು ತುರ್ತುನಿಧಿಯನ್ನು ಇಡಬೇಕಾ? ಹಾಗೆ ಇಡುದಾದ್ರೂ ಅದಕ್ಕೆ ಕಡಿಮೆ ಅಮೌಂಟ್ ಹಾಕಿದ್ರೆ ಸಾಕಾಗ್ತದ?
0: ನಾನು ಮೊದಲು ಹೇಳಿದಾಗೆ ಆರೋಗ್ಯ ವಿಮೆ ಸರ್ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಬೇರೆ ಖರ್ಚುಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ತುರ್ತುನಿಧಿ ಇಡಬೇಕು ಅಂತ ಹೇಳಿದೆ. ಆದರೆ ತುರ್ತುನಿಧಿ ನಾವು ಕೇವಲ ಆರೋಗ್ಯಕ್ಕೆ ಸಂಬಂಧಪಟ್ಟ ಖರ್ಚುಗಳಿಗೆ ಮಾತ್ರ ಇಡೋದಲ್ಲ, ಬೇರೆ ಖರ್ಚುಗೂ ಇಡ್ತೀವಿ. ಹಾಗಾಗಿ ತುರ್ತುನಿಧಿ ಆರೋಗ್ಯ ವಿಮೆ ಮತ್ತು ಜೀವ ವಿಮೆಯಾಗಿ ಇಟ್ಟರೂ ಕೂಡ, ಉದಾಹರಣೆಗೆ ಆರೋಗ್ಯ ವಿಮೆ ನೀವು ಮಾಡಿಸಿದ್ದೀರಿ, ನಾಳೆ ಪ್ರಾಬ್ಲಮ್ ಆಯಿತು ಅಂತ ಅಂದರೆ ಇಮ್ಮಿಡಿಯೇಟ್ ಕ್ಲೈಮ್ ಆಗೋದಿಲ್ಲ, ಟೈಮ್ ತಗೊಳ್ತದೆ. ಕೆಲವೊಂದು ಹಾಸ್ಪಿಟಲ್ಗಳಲ್ಲಿ ಕ್ಯಾಶ್ಲೆಸ್ ಇರೋದಿಲ್ಲ, ಆವಾಗ ನಿಮಗೆ ಹಣ ಬೇಕಾಗ್ತದೆ. ಹಾಗಾಗಿ ತುರ್ತುನಿಧಿ ಜೀವ ವಿಮೆ ಇದ್ದರೂ ಬೇಕು, ಆರೋಗ್ಯ ವಿಮೆ ಇದ್ದರೂ ಬೇಕು. ಆದರೆ ನೀವು ತಗೊಳ್ಳುವಂಥ ವಿಮೆ ಏನಿರ್ತದಲ್ಲ ಅದು ಎಷ್ಟು ಮಟ್ಟಿಗೆ ನಿಮಗೆ ಇಮ್ಮಿಡಿಯೇಟ್ ಸಿಗುತ್ತೆ ಮತ್ತು ಎಷ್ಟು ಮಟ್ಟಿಗೆ ಅದು ಅನುಕೂಲ ಆಗಿದೆ ಅದರ ಮೇಲೆ ಡಿಪೆಂಡ್ ಆಗ್ತದೆ. ಬಟ್ ಆರೋಗ್ಯ ವಿಮೆ ಇರಲಿ ಅಥವಾ ಜೀವ ವಿಮೆ ಇದ್ದರೂ ಕೂಡ ತುರ್ತುನಿಧಿ ಬೇಕಾಗ್ತದೆ.
1: ಕ್ಲೇಮ್ ಮಾಡುವುದು ತಡವಾದರೆ ತುರ್ತುನಿಧಿ ಹೇಗೆ ಸಹಾಯ ಮಾಡುತ್ತದೆ?
0: ಅದೇ ಅವರು ಪ್ರಶ್ನೆ ಕೇಳಿದ್ದಕ್ಕೆ ನಾನು ಉತ್ತರ ಕೊಟ್ಟೆ. ಈಗ ಜೀವ ವಿಮೆ ಇರ್ತದೆ, ಹಾಗೆ ಆರೋಗ್ಯ ವಿಮೆ ಇದ್ದೇ ಇರ್ತದೆ. ನಾಳೆ ಯಾರಾದರೂ ಪ್ರಾಬ್ಲಮ್ ಆಯಿತು ಹಾಸ್ಪಿಟ್ಲಿಗೆ ಸೇರ್ತಾರೆ ಅಂತ ಅಂದರೆ ಅವ್ರಿಗೆ ಹಾಸ್ಪಿಟ್ಲಲ್ಲಿ ಕ್ಯಾಶ್ಲೆಸ್, ಈಗ ಇನ್ಶೂರೆನ್ಸ್ ಇದೆ, ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಇದೆಯಾ ಅಥವಾ ಅವರು ಮತ್ತೆ ಕ್ಲೈಮ್ ಮಾಡುವಂಥದ್ದು, ಮತ್ತೆ ಕ್ಲೈಮ್ ಮಾಡಬೇಕು ಅಂತಾರೆ ಇನ್ಶೂರೆನ್ಸ್ ಕಂಪ್ನಿಯವ್ರು ಬರಬೇಕು, ಅದನ್ನು ರಿಪೋರ್ಟ್ ಮಾಡಬೇಕು, ರಿಪೋರ್ಟ್ ಮಾಡಿ ಮತ್ತೆ ಅಮೌಂಟ್ ಸ್ಯಾಂಕ್ಷನ್ ಆಗಬೇಕು. ಅಲ್ಲಿವರೆಗೆ ಯಾವುದು ಆಪರೇಷನ್ ಆಗಬೇಕು ಅಂದರೆ ಆಪರೇಷನ್ ಮಾಡಲಿಕ್ಕೆ ಹಣ ಬೇಕಾಗ್ತದೆ, ಮತ್ತು ವೈದ್ಯಕೀಯ ವೆಚ್ಚಗಳಿರ್ತದೆ, ಬೇರೆ ಬೇರೆ ಮೆಡಿಸಿನ್ಸ್ ಇರುವಂಥದ್ದು ಮತ್ತು ಅಲ್ಲಿ ಉಳ್ಕೊಳ್ಳೋಂಥದ್ದು ಇರ್ಬೋದು, ಇದೆಲ್ಲ ವೆಚ್ಚಗಳಿಗೆ ಹಣ ಬೇಕಾಗ್ತದೆ. ಹಾಗೆ ಕ್ಲೈಮ್ ಲೇಟ್ ಆದರೆ ಈ ಥರದ ತುರ್ತುನಿಧಿ ತುಂಬ ಸಹಾಯಕ್ಕೆ ಬರ್ತದೆ.
2: ಸರ್, ಈಗ ತುಂಬ ಜನ ತಿಂಗಳ ಕೊನೆ ಆಗಬೇಕಿದ್ರೆ ಅವ್ರ ಹತ್ರ ಹಣ ಇಲ್ಲ ಅಂತ ಹೇಳ್ತಾರೆ, ಅಂಥವರಿಗೆ ಅವರು ಏನು ಮಾಡಬೇಕು?
0: ಒಂದು ಫಾರ್ಮುಲಾ ಇದೆ, ನಾನು ಸುಮಾರು ಕಡೆ ಓದಿದ್ದೀನಿ ಮತ್ತು ಇತ್ತೀಚೆಗೆ ನಾನು ಕೂಡ ಅದನ್ನು ಫಾಲೋ ಮಾಡ್ತಾ ಇದ್ದೀನಿ. ಏನು ಫಾರ್ಮುಲಾ ಅಂದರೆ, ನಮ್ಮಲ್ಲಿ ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ ಅಂದರೆ ಒಂದು ಆದಾಯ ಬರ್ತದೆ, ಆದಾಯ ಬಂದ ಮೇಲೆ ಖರ್ಚು ಮಾಡ್ತೀವಿ, ಖರ್ಚು ಮಾಡಿದ ಮೇಲೆ ಉಳ್ಕೊಂಡಿದ್ದನ್ನು ಉಳಿತಾಯ ಅಂತ ಕರಿತೀವಿ. ಆ ಉಳಿತಾಯದನ್ನು ಮತ್ತೆ ನಾವು ಹೂಡಿಕೆ ಮಾಡ್ತೀವಿ. ಉದಾಹರಣೆಗೆ ಒಂದು 50,000 ರೂಪಾಯಿ ನನಗೆ ಆದಾಯ ಇದೆ ಅಂತಂದರೆ ಫಸ್ಟು ನನಗೆ ಒಂದು 40,000 ಖರ್ಚು ಮಾಡ್ತೀನಿ, ಇನ್ನು ಉಳ್ಕೊಳ್ಳುವಂಥದ್ದು 10,000. 10,000 ನನಗೆ ಉಳಿತಾಯ ಆಯಿತು, ಆದಾಯ 50,000, ಖರ್ಚು 40,000, ಉಳ್ಕೊಳ್ಳುವಂಥದ್ದು ನನಗೆ 10,000, ಅದು ಉಳಿತಾಯ ಮಾತ್ರ. ಹೂಡಿಕೆ ಆ 10,000 ನಾನು ಒಂದು 5,000 ರೂಪಾಯಿ ಎಲ್ಲರೂ ಹೂಡಿಕೆ ಮಾಡ್ತೀನಿ. ಇದು ಇತ್ತೀಚೆಗೆ ಜನಗಳು ಮಾಡುವಂಥದ್ದು. ಬಟ್ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಫಸ್ಟು ನಾವು ಹೂಡಿಕೆ ಮಾಡಲಿಕ್ಕೆ ಎಷ್ಟು ಬೇಕೋ ಅದನ್ನು ಉಳಿತಾಯ ಮಾಡ್ಕೋಬೇಕು. ಉದಾಹರಣೆಗೆ ನಾನು ಒಂದು 15-20,000 ಹೂಡಿಕೆ ಮಾಡ್ತೀನಿ ಅಂತ ಅಂದರೆ ಮಿನಿಮಮ್ 15-20,000 ಉಳಿತಾಯ ಮಾಡಲೇಬೇಕು. ನಾನು ಉಳ್ಕೊಂಡಿದ್ದ ಅಮೌಂಟ್ ಏನಿದೆಯಲ್ಲ ಅದನ್ನು ನಾನು ಖರ್ಚು ಮಾಡಬೇಕು ಅಂದರೆ

0: 50,000ದಲ್ಲಿ 15-20 ಸಾವಿರ ನಾನು ಫಸ್ಟೇ ತೆಗೆದಿಡಬೇಕು, ಉಳಿದ 30,000 ನಾನು ಖರ್ಚು ಮಾಡಬೇಕು. ಹಾಗಿದ್ರೆ ಮಾತ್ರ ನಾವು ಉಳಿತಾಯ ಮಾಡಲಿಕ್ಕೆ ಮತ್ತು ಹೂಡಿಕೆ ಮಾಡಲಿಕ್ಕೆ ಆಗ್ತದೆ. ನೀವೇ ಕೇಳಿದ ಪ್ರಶ್ನೆಗೆ ತಿಂಗಳ ಕೊನೆಯಲ್ಲಿ ದುಡ್ಡಿರೋದಿಲ್ಲ ಅಂದಾಗ ನಾವೇನು ಮಾಡಬೇಕು, ತಿಂಗಳ ಸಂಬಳ ಬಂದಾಗೆ ಅಥವಾ ಆದಾಯ ಬಂದ ತಕ್ಷಣ ನಾವೇನು ಮಾಡಬೇಕು, ಎಮರ್ಜೆನ್ಸಿ ಫಂಡಿಗೆ ಹಾಕಬೇಕು ಅಥವಾ ಉಳಿತಾಯ ಖಾತೆಗೆ ಹಾಕಬೇಕು, ಮತ್ತು ಇನ್ವೆಸ್ಟ್ಮೆಂಟ್ ಹೂಡಿಕೆ ಮಾಡಿದ್ರೆ ಹಾಕಬೇಕು, ಉಳಿದ ಅಮೌಂಟನ್ನು ನಾವು ಖರ್ಚು ಮಾಡಬೇಕು. ಅವಾಗ ಮಾತ್ರ ನಮಗೆ ಸ್ವಲ್ಪ ಫೈನಾನ್ಷಿಯಲ್ ಡಿಸಿಪ್ಲಿನ್ ಬರ್ತದೆ, ಇಲ್ದಿದ್ರೆ ಏನಾಗ್ತದೆ, ದುಡ್ಡಿದೆ ಎಲ್ಲ ಖರ್ಚು ಮಾಡುವ. ಹಾಗಾಗಿ ಫಸ್ಟು ನಾವು ಉಳಿತಾಯ ಮಾಡಬೇಕು, ಎಷ್ಟು ಅಷ್ಟು ಅಮೌಂಟ್ ತೆಗೆದಿಡಬೇಕು, ಮತ್ತು ಎಮರ್ಜೆನ್ಸಿ ಫಂಡಿಗೆ ನಾವು ಎಷ್ಟು ಹಾಕ್ಲಿಕ್ಕಿರ್ತೀವಿ ಪ್ರತಿ ತಿಂಗಳು, ಅದನ್ನು ಫಸ್ಟ್ ಎಮರ್ಜೆನ್ಸಿ ಫಂಡ್ಗೆ ಟ್ರಾನ್ಸ್ಫರ್ ಮಾಡಿ ಉಳಿದ ಅಮೌಂಟನ್ನು ನಾವು ಖರ್ಚು ಮಾಡಬೇಕು.
1: ಸರ್, ತುರ್ತು ನಿಧಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಆದಾಯದಲ್ಲಿ ಎಷ್ಟು ಭಾಗವನ್ನು ನಾವು ಅದಕ್ಕೆ ತೆಗೆದಿಡಬೇಕು?
0: ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ತುರ್ತು ನಿಧಿ ಬೇಕೇ ಬೇಕು. ಎರಡನೇದು ಎಷ್ಟು ಪ್ರಮಾಣವನ್ನು ಇಡಬೇಕು ಅನ್ನುವಂಥದ್ದು ಆದಾಯದ ಮೇಲೆ ಡಿಪೆಂಡ್ ಆಗಿರೋದು, ಮತ್ತು ನಿಮ್ಮ ಖರ್ಚಿನ ಮೇಲೆ ಡಿಪೆಂಡ್ ಆಗಿರ್ತದೆ, ಮತ್ತು ನಿಮ್ಮನ್ನು ಎಷ್ಟು ಜನ ಅವಲಂಬಿತರಾಗಿರ್ತಾರೆ ಅದರ ಮೇಲೆ ಡಿಪೆಂಡ್ ಆಗಿರ್ತದೆ. ಸೊ ಹಾಗಾಗಿ ನೀವು ಎಷ್ಟಾದರೂ ಮಾಡಿ, ಬಟ್ ಅದು ನಿರಂತರವಾಗಿರಬೇಕು. ಇವತ್ತು ನಾನು ಈ ತಿಂಗಳು ನಾನು ತುರ್ತು ನಿಧಿಗೆ 1,000 ಇಟ್ಟಿದ್ದೀನಿ, ಮುಂದಿನ ತಿಂಗಳು ಇಡೋದಿಲ್ಲ, ಅದನ್ನು ಮುಂದಿನ ತಿಂಗಳು ಇಡ್ತೀನಿ 2,000, ಮತ್ತೆ ಇಡೋದಿಲ್ಲ, 1,000 ಇಡ್ತೀನಿ, ಮತ್ತೆ 5,000 ಇಡ್ತೀನಿ, ಹೀಗಿರಬಾರ್ದು. ನಿರಂತರವಾಗಿರಬೇಕು, ಮತ್ತೆ ಮಿನಿಮಮ್ ಅಮೌಂಟ್ ಅಂತಷ್ಟು ಇನ್ವೆಸ್ಟ್ ಮಾಡಲೇಬೇಕು. ಇನ್ವೆಸ್ಟ್ ಅಂದರೆ ತುರ್ತು ನಿಧಿಯಲ್ಲಿ ಹಾಕಲೇಬೇಕು. ಅವಾಗ ಮಾತ್ರ 1 ವರ್ಷದಲ್ಲಿ ಅಥವಾ 6 ನಮ್ಗೆ ಎಷ್ಟು ಖರ್ಚಿಗೆ ಬೇಕಾಗ್ತದೆ ಅಷ್ಟು ಉಳ್ಕೊಳ್ತದೆ. ಇಲ್ಲಾಂದ್ರೆ ನಮಗೆ ವೇರಿಯೇಷನ್ಸ್ ಆಗಿದ್ರೆ ಮತ್ತೆ ಕನ್ಸಿಸ್ಟೆನ್ಸಿ ಇಲ್ಲ ಅಂತಂದ್ರೆ ತುರ್ತು ನಿಧಿಯಲ್ಲಿ ಏನು ಅಮೌಂಟ್ ಇದೆಯಲ್ಲ, ಸೊ ಅದು ನಮಗೆ ಸಾಕಾಗೋದಿಲ್ಲ. ಹಾಗಾಗಿ ನಮ್ಮ ಸಾಮರ್ಥ್ಯ ಎಷ್ಟಿದೆ, ಮಿನಿಮಮ್ ಅಮೌಂಟ್ ಇಡಬೇಕು, ಮತ್ತೆ ಕಂಟಿನ್ಯೂಸ್ ಆಗಿ ತುರ್ತು ನಿಧಿಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡ್ತಿರ್ಬೇಕು.
2: ಸರ್, ಈಗ ದಿನಕೂಲಿ ಕಾರ್ಮಿಕರಿಗೆ, ಸ್ವಯಂ ಉದ್ಯೋಗಿಗಳಿಗೆಲ್ಲ ಆದಾಯ ಸ್ಥಿರವಾಗಿರ್ಬೇಕು ಅಂತಿಲ್ಲ, ಅಂತವರು ಯಾವ ರೀತಿಯಲ್ಲಿ ತುರ್ತು ನಿಧಿಯನ್ನು ಸಂಯೋಜಿಸಬೇಕು?
0: ಹೌದು, ಈಗ ನಮ್ಮ ದೇಶದಲ್ಲಿ ಆರ್ಗನೈಸ್ ಸೆಕ್ಟರ್, ಅನ್ಆರ್ಗನೈಸ್ ಸೆಕ್ಟರ್ಸ್ ಅಂತ ಇದೆ. ಆರ್ಗನೈಸ್ ಸೆಕ್ಟರ್ಸ್ ಅಂತ ಆದರೆ ಅವರಿಗೆ ಪ್ರತಿ ತಿಂಗಳು ಇಷ್ಟೇ ಆದಾಯ ಬರ್ತದೆ ಅಂತೇಳಿ ಹೇಳ್ಬೋದು. ಈ ವ್ಯಾಪಾರಿಗಳಿಗೆ ಮತ್ತು ಅನ್ಆರ್ಗನೈಸ್ ಸೆಕ್ಟರಲ್ಲಿ ಕೆಲಸ ಮಾಡುವಂಥ ಕೂಲಿ ಕಾರ್ಮಿಕರಿಗೆ ಕೆಲಸ ಇದ್ದಾಗ ಅವ್ರಿಗೆ ಹಣ, ಕೆಲಸ ಇಲ್ಲಾಂದರೆ ಹಣ ಇಲ್ಲ. ಸರ್, ಅವ್ರಿಗೆ ಜೀವನ ಮಾಡಲಿಕ್ಕೆ ಕಷ್ಟ ಆಗಿದೆ, ಆದರೂ ಕೂಡ ಅವ್ರ ತುರ್ತು ನಿಧಿ ಹೇಗೆ ಮಾಡೋದು, ಅದಕ್ಕೆ ಏನು ಮಾಡ್ಬೋದು ಅಂದರೆ ಅವರೂ ಕೂಡ ಒಂದು ಕಾಲ ಇರ್ತದೆ, ಅವ್ರಿಗೆ ಖರ್ಚಿಗಿಂತ ಜಾಸ್ತಿ ಆದಾಯ ಬರೋ ಚಾನ್ಸಸ್ ಇರ್ತದೆ. ವ್ಯಾಪಾರಗಳು ಅಷ್ಟೇ, ಇವತ್ತು ನಾರ್ಮಲಿ ಒಂದು ದಿನಕ್ಕೆ 5,000 ವ್ಯಾಪಾರ ಆಗ್ತದೆ ಅಂದರೆ ಯಾವುದೋ ಒಂದು ಟೈಮಲ್ಲಿ 10,000 ವ್ಯಾಪಾರ ಆಗ್ತದೆ, ಯಾವುದೋ ಒಂದು ಟೈಮಲ್ಲಿ 50,000 ವ್ಯಾಪಾರ ಆಗ್ತದೆ. ಅವಾಗ ಏನು ಮಾಡಬೇಕು ಅಂದರೆ ಯಾವ ಸಮಯದಲ್ಲಿ ಅವರಿಗೆ ಹೆಚ್ಚಿನ ಆದಾಯ ಬರ್ತದೆ ಅವಾಗ ಹೆಚ್ಚಿನ ತುರ್ತು ನಿಧಿಗೆ ಟ್ರಾನ್ಸ್ಫರ್ ಮಾಡಬೇಕು. ಈ ದಿನಗೂಲಿ ಕಾರ್ಮಿಕರು ಅಷ್ಟೇ, ಅವ್ರಿಗೆ ಯಾವಾಗ ಖರ್ಚು ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ, ಆ ಖರ್ಚು ಕಡಿಮೆ ಮಾಡಿಕೊಂಡಾಗ ಅವ್ರಿಗೆ ಗಳಿಸಿದಂಥ ಆದಾಯದೆಲ್ಲ ಸ್ವಲ್ಪ ಉಳಿತದೆ, ಅವಾಗ ಅದನ್ನು ತುರ್ತು ನಿಧಿಗೆ ಹಾಕಬೇಕಾಗ್ತದೆ. ನೀವು ಕೇಳಿದಾಗೆ ದಿನಗೂಲಿ ಕಾರ್ಮಿಕರು ಮತ್ತು ಸ್ವಯಂ ಉದ್ಯೋಗಿಗಳು, ವ್ಯಾಪಾರಿಗಳು, ಸ್ವಯಂ ಉದ್ಯೋಗಿ ಅಂತವರು ಯಾವಾಗ ಆದಾಯ ಜಾಸ್ತಿ ಬರ್ತದೆ ಆವಾಗ ಜಾಸ್ತಿ ಮೊತ್ತವನ್ನು ತುರ್ತು ನಿಧಿಗೆ ಟ್ರಾನ್ಸ್ಫರ್ ಮಾಡೋದು ಒಳ್ಳೆಯದು.
1: ಸರ್, ಈಗ ಈ ತುರ್ತು ನಿಧಿಯನ್ನು ಇನ್ವೆಸ್ಟ್ಮೆಂಟ್ ಅಥವಾ ಹೂಡಿಕೆ ಅಂತ ಕರಿಬೋದಾ?
0: ಹೂಡಿಕೆ ಬೇರೆ, ಉಳಿತಾಯ ಬೇರೆ. ನಾನು ಮೊದಲೇ ಹೇಳಿದಾಗೆ ಹೂಡಿಕೆ ನಾವು ಉಳಿತಾಯದಿಂದ ಮಾಡುವಂಥದ್ದು, ಬಟ್ ಈ ತುರ್ತು ನಿಧಿಯ ನಾವು ಹೂಡಿಕೆ ಅಂತ ಹೇಳಲಿಕ್ಕಾಗೋದಿಲ್ಲ. ಹಾಗಂತ ಇದು ಖಾಲಿ ಉಳಿತಾಯನೂ ಅಲ್ಲ. ಉದಾಹರಣೆಗೆ ನಾನು ಮೊದಲೇ ಹೇಳಿದಾಗೆ ತುರ್ತು ನಿಧಿಯನ್ನು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟಲ್ಲಿ ಇಡಿ ಅಂತ ಹೇಳಿದೆ, ಅಂದರೆ ಉಳಿತಾಯ ಖಾತೆಯಲ್ಲಿ ಇಡಿ ಅಂತ. ನೀವು ಉಳಿತಾಯ ಖಾತೆಯಲ್ಲಿ ಇಟ್ಟರೂ ಕೂಡ ನಿಮಗೆ ಮಿನಿಮಮ್ ಬಡ್ಡಿ ಬಂದೇ ಬರ್ತದೆ, 2-3.5% ಬರ್ಬೋದು. ಅಥವಾ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಬಡ್ಡಿ ಕೊಡುವಂಥ ಯಾವುದಾದ್ರು ಖಾತೆಗಳಲ್ಲಿಟ್ಟು ಇಮಿಡಿಯೇಟ್ ತೆಗಿಲಿಕ್ಕೆ ಆಗ್ತದೆ ಅಂತ ಆದರೆ ಸೊ ಅದರಲ್ಲಿ ಕೂಡ ಇಡ್ಬೋದು. ನೀವು ಉಳಿತಾಯ ಮಾಡೋದು ಒಂದು ಲೆಕ್ಕ, ಬಟ್ ಅದರಿಂದ ರಿಟರ್ನ್ ಕೂಡ ಬರ್ತಿರ್ತದೆ. ಹಾಗಂತೇಳಿ ನಾವು ಹೂಡಿಕೆ ದೃಷ್ಟಿಯಿಂದ ಎಮರ್ಜೆನ್ಸಿ ಫಂಡನ್ನು ಕ್ರಿಯೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಹೂಡಿಕೆಯ ದೃಷ್ಟಿ ಅಂತ ಹೇಳಬೇಕಿದ್ದಾಗ ನಮಗೆ ಅದಕ್ಕೆ ರಿಟರ್ನ್ ನೋಡ್ತೀವಿ, ರಿಸ್ಕ್ ನೋಡ್ತೀವಿ, ಮತ್ತು ಇನ್ಫ್ಲೇಷನ್ ಬರ್ತದೆ, ಇನ್ಫ್ಲೇಷನ್ ಕಳೆದು ನಮಗೆ ಎಷ್ಟು ಉಳಿತದೆ ಅದನ್ನೆಲ್ಲ ನೋಡಬೇಕಾಗ್ತದೆ. ಮತ್ತು ಅದು ಸುರಕ್ಷಿತವಾ ಅಲ್ಲ, ಕೆಲವೊಂದು ಸರಿ ರಿಸ್ಕ್ ಜಾಸ್ತಿ ತಗೊಳ್ತೀವಿ ಅದು ಅಸುರಕ್ಷಿತವಾಗಿರ್ತದೆ, ಕೆಲವು ಸರಿ ರಿಸ್ಕ್ ಕಡಿಮೆ ಇರ್ತದೆ, ರಿಟರ್ನ್ ಕೂಡ ಕಡಿಮೆ ಇರ್ತದೆ, ಅದು ಹೂಡಿಕೆಗೆ ಸಂಬಂಧಪಟ್ಟಾಗೆ. ಆದರೆ ತುರ್ತು ನಿಧಿಗೆ ನಾವೇನು ಅಮೌಂಟ್ನ ಡೆಪಾಸಿಟ್ ಮಾಡ್ತೀವಲ್ಲ, ಎಲ್ಲಿಡ್ತೀವಲ್ಲ, ಅದನ್ನು ಹೂಡಿಕೆ ಅಂತೇಳಿ ಕಂಪ್ಲೀಟಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಅದು ಉಳಿತಾಯನೇ, ಹೂಡಿಕೆ ಅಂದರೆ ಅದಕ್ಕಿಂತ ಜಾಸ್ತಿ ಏನು ಎಕ್ಸ್ಪೆಕ್ಟ್ ಮಾಡ್ತೀವಲ್ಲ ಅದು. ಬಟ್ ತುರ್ತು ನಿಧಿಯಲ್ಲಿ ನಾವು ತುಂಬ ಲಾಭ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಒಂದು ಸುರಕ್ಷತೆ ಇರ್ತದೆ, ಎರಡನೇದು ಈಸಿಯಾಗಿ ತಗೋಬೋದು, ಮತ್ತು ಸ್ವಲ್ಪ ನಿಮಗೆ ಬಡ್ಡಿ ಅಥವಾ ರಿಟರ್ನ್ ಬಂದೇ ಬರ್ತದೆ.
2: ಸರ್, ಈಗ ಯಾರಾದರೂ ಅವರು ಎಮರ್ಜೆನ್ಸಿ ಫಂಡ್ನ ಯೂಸ್ ಮಾಡಿದ್ರು ಅಂತಿರುವಾಗ ಅವ್ರು ಏನು ಮಾಡಬೇಕು?
0: ಒಳ್ಳೆ ಪ್ರಶ್ನೆ. ನೀವು ಹೇಳಿದಾಗೆ ಸರ್ ನಾನು ಎಮರ್ಜೆನ್ಸಿ ಫಂಡ್ ಕ್ರಿಯೇಟ್ ಮಾಡಿದ್ದೀನಿ, ನನಗೆ ಬೇಕಾಗಿರುವಂಥ 1 ವರ್ಷದ ಖರ್ಚನ್ನ ಎಮರ್ಜೆನ್ಸಿ ಫಂಡಲ್ಲಿ ಹಾಕಿದ್ದೀನಿ, ನಾಳೆ ಏನಾದರೂ ಸಮಸ್ಯೆ ಆಯಿತು, ನನ್ನ ಎಮರ್ಜೆನ್ಸಿ ಫಂಡಿಂದ ಒಂದು ಪೂರ್ತಿ ನಾನು ಉಪಯೋಗಿಸ್ಬೋದು, ಇಲ್ಲಾಂದರೆ ಭಾಗಶಃ ಉಪಯೋಗಿಸ್ಬೋದು, ಒಂದು ಪಾರ್ಷಿಯಲ್ ಅಮೌಂಟ್ನ ಡ್ರಾ ಮಾಡಿರ್ತೀನಿ. ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ, ಈಗ ನನ್ನ ಟಾರ್ಗೆಟ್ ಏನಿತ್ತು, 1 ವರ್ಷದಿಂದ 6 ವರ್ಷದವರೆಗೆ ಬೇಕಾದ ಖರ್ಚನ್ನು ನಾನು ಎಮರ್ಜೆನ್ಸಿ ಫಂಡಲ್ಲಿ ಇಡೋದು. ಅದರಲ್ಲಿ 50% ತೆಗೆದಿದ್ದೀನಿ ಅಂದರೆ ಮುಂದಿನ ತಿಂಗಳಿಂದ ಆ 50% ಫುಲ್ಫಿಲ್ ಮಾಡಬೇಕು. ಅಂದರೆ ಒಂದು

0: 5 ಲಕ್ಷ ಇತ್ತು ನನ್ನ ಎಮರ್ಜೆನ್ಸಿ ಫಂಡಲ್ಲಿ, 2.5 ಲಕ್ಷ ಖರ್ಚು ಮಾಡಿದ್ದೇನೆ. ಇನ್ನು ಮುಂದಿನ ತಿಂಗಳಿಂದ ಅದು 2.5 ಲಕ್ಷನ ಮತ್ತೆ ಹಾಕಲಿಕ್ಕೆ ನೋಡಬೇಕು. ಒಂದೇ ಸರಿ ನಿಮ್ಗೆ ಆದಾಯ ಬರ್ತದೆ ಅಂದರೆ ಒಂದೇ ತಿಂಗಳಲ್ಲಿ 2.5 ಲಕ್ಷ ಹಾಕಿ ನಿಮ್ಮ ತುರ್ದಿನಿಧಿನ ಇಟ್ಕೋಬೋದು. ಇಲ್ಲ ನನಗೆ ಒಂದೇ ತಿಂಗಳಲ್ಲಿ ನನಗೆ 2.5 ಲಕ್ಷ ಬರೋದಿಲ್ಲ ಅಂದರೆ ಪ್ರತಿ ತಿಂಗಳು ಎಷ್ಟಾಗ್ತದೆ ಅಂತ ನೋಡಿ ನಿಮ್ಮ ತುರ್ತುನಿಧಿ ಮಟ್ಟ ಏನಿದೆಯಲ್ಲ 5 ಲಕ್ಷ, 5 ಲಕ್ಷ ಫಿಲ್ ಆಗುವವರೆಗೂ ಕೂಡ ನೀವು ಮತ್ತೆ ತುರ್ತುನಿಧಿಗೆ ನೀವು ಕಾಂಟ್ರಿಬ್ಯೂಟ್ ಮಾಡ್ತಾನೆ ಬೀರಬೇಕಾಗ್ತದೆ. ಬಟ್ ನಿಮಗೆ 6 ತಿಂಗಳಿಂದ 1 ವರ್ಷದವರೆಗೆ ಎಷ್ಟು ಫಂಡ್ ಬೇಕು ಅಷ್ಟು ಇರಲೇಬೇಕು. ಡ್ರಾ ಮಾಡಿದ್ಮೇಲೆ ಮತ್ತೆ ಅದಕ್ಕೆ ಡೆಪಾಸಿಟ್ ಮಾಡೋದು ಒಳ್ಳೇದು, ಮಾಡಬೇಕದು.
1: ಸರ್, ತುರ್ತುನಿಧಿ ಇದ್ದರೆ ಭವಿಷ್ಯದಲ್ಲಿ ಭವಿಷ್ಯದ ಹೂಡಿಕೆಗಳಿಗೆ ಯಾವ ರೀತಿಯ ಲಾಭ ಆಗಬಹುದು?
0: ಖಂಡಿತ ಲಾಭ ಆಗ್ತದೆ. ಯಾಕೆ ಲಾಭ ಆಗ್ತದೆ ಅಂತಂದ್ರೆ, ನಾನು ಅವಾಗಲೇ ಹೇಳಿದಾಗೆ ಇದು ಉಳಿತಾಯ ಅಂತ. ಉಳಿತಾಯ ಆದರೂ ಕೂಡ ನಿಮಗೆ ಈಗ ಇವ್ರಿಗೆ ಒಂದು ಎಕ್ಸಾಂಪಲ್ ಕೊಟ್ಟೆ, 5 ಲಕ್ಷ ಎಮರ್ಜೆನ್ಸಿ ಫಂಡಲ್ಲಿದೆ ಅಂತ. ನೀವು 5 ಲಕ್ಷ ಎಮರ್ಜೆನ್ಸಿ ಫಂಡಲ್ಲಿ ಇಟ್ಟರೆ ನಿಮಗೆ ನೆಕ್ಸ್ಟ್ ತಿಂಗಳು ಅಂದರೆ ಮುಂದಿನ ತಿಂಗಳು ಮುಂದಿನ ವರ್ಷ 5 ಲಕ್ಷನೇ ಇರೋದಿಲ್ಲ, ಅದಕ್ಕೆ ಸ್ವಲ್ಪನಾದರೂ ಬಡ್ಡಿ ಬಂದಿರ್ತದೆ. ಸೊ ಹಾಗಾಗಿ ಬಡ್ಡಿ ಬಂದಿರೋ ಅಂಥ ಅಮೌಂಟು ಅದಕ್ಕೆ ಸೇರ್ಕೊಳ್ತದೆ, ಹಾಗೆ ನಿಮ್ಮ ಎಮರ್ಜೆನ್ಸಿ ಫಂಡ್ ಜಾಸ್ತಿ ಆಗ್ತದೆ. ನಿಮ್ಗೆ ಯಾವಾಗ ಎಮರ್ಜೆನ್ಸಿ ಫಂಡ್ ಜಾಸ್ತಿ ಆಗ್ತದೆ ನೀವು ಸಾಲ ಮಾಡಲಿಕ್ಕೆ ಹೋಗೋದಿಲ್ಲ, ಆಗ ಆದಾಯನ ಏನು ಮಾಡಿದ್ರಿ ಅಂದರೆ ಬೇರೆ ಕಡೆ ಹೂಡಿಕೆ ಮಾಡಲಿಕ್ಕೆ ಉಪಯೋಗಿಸ್ಕೋತೀರಿ. ನಿಮ್ಮ ಆದಾಯನ ಹಾಗೆ ಇಡೋ ಬದಲಾಗಿ ಹೂಡಿಕೆಗೆ ಉಪಯೋಗಿಸ್ಕೊಂಡ್ರೆ ನಿಮಗೆ ಲಾಭ ಜಾಸ್ತಿ ಬರ್ತದೆ. ಎಮರ್ಜೆನ್ಸಿ ಫಂಡ್ ಇದೆ ಅಂತ ಅಂದರೆ ನೀವು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಸ್ವಲ್ಪ ರಿಸ್ಕ್ ತಗೋಬೋದು. ಹೈ ರಿಸ್ಕು ಹೈ ರಿಟರ್ನ್ ಇದೆ ಅಂತಂದರೆ ಲಾಭ ಜಾಸ್ತಿ ಬಂದೇ ಬರ್ತದೆ. ಮತ್ತು ನೀವು ಎಮರ್ಜೆನ್ಸಿ ಫಂಡಿಗೆ ಕಾಂಟ್ರಿಬ್ಯೂಷನ್ ಮಾಡೋಂಗಿಲ್ಲ ಈ ತಿಂಗಳಿಂದ, ಆಲ್ರೆಡಿ ಎಮರ್ಜೆನ್ಸಿ ಫಂಡ್ ಇದೆ. ಮತ್ತು ನಾಳೆ ಏನಾದರೂ ಅಚಾನಕ್ ಏನೇ ಆದರೂ ಕೂಡ ಹೆದರಬೇಕು ಅಂತಿಲ್ಲ. ಪ್ರತಿ ತಿಂಗಳು ಇನ್ವೆಸ್ಟ್ ಮಾಡ್ತಾ ಹೋದರೆ ಆ ಎಮರ್ಜೆನ್ಸಿ ಫಂಡಿಂದ ನೀವು ಬೇಕಾದ್ರೆ ವಿತ್ಡ್ರಾ ಮಾಡಿ ನಿಮ್ಮ ಅಪಾಯದ ಸಂದರ್ಭಗಳಲ್ಲಿ ಉಪಯೋಗಿಸ್ಕೋಬೋದು.
2: ಈಗ ಒಂದು ಫ್ಯಾಮಿಲಿ ಹತ್ರ ಎಮರ್ಜೆನ್ಸಿ ಫಂಡ್ ಅಂತ ಹೇಳುದೇ ಇಲ್ಲ, ಅಂಥ ಫ್ಯಾಮಿಲಿ ಯಾವ ರೀತಿ ಒತ್ತಡಗಳನ್ನೆಲ್ಲ ಎದುರಿಸಬೇಕಾಗ್ತದೆ?
0: ಇತ್ತೀಚಿನ ದಿನಗಳಲ್ಲಿ ನೋಡೋದಾದರೆ ಒಂದು ಕುಟುಂಬದಲ್ಲಿ ಅಥವಾ ದಂಪತಿಗಳಲ್ಲಿ ಹಣಕಾಸಿನ ಪರಿಸ್ಥಿತಿಯಿಂದನೇ ಮಾನಸಿಕ ಒತ್ತಡ ಜಾಸ್ತಿ ಆಗುವಂಥದ್ದು. ಯಾವ ಮನೆಯಲ್ಲಿ ಹಣಕಾಸಿನ ತೊಂದರೆ ಇಲ್ಲ ಅವರು ಕೆಲವೊಂದು ಪ್ರಮಾಣದಲ್ಲಿ ಅವರ ಮಾನಸಿಕ ತೊಂದರೆಯನ್ನು ಕೂಡ ಕಡಿಮೆ ಮಾಡ್ಕೋಬೋದು. ಹಾಗಾಗಿ ವಿಶೇಷವಾಗಿ ಮಧ್ಯಮ ವರ್ಗದ ಕುಟುಂಬಗಳಿಗೆ, ಮಧ್ಯಮ ವರ್ಗದ ಜನಗಳಿಗೆ ಹಣಕಾಸಿನ ಬೆಂಬಲ ಇದೆ ಅಥವಾ ಹಣಕಾಸಿನ ಸಾಮರ್ಥ್ಯ ಇದೆ ಅಂತ ಅಂದರೆ ಅವ್ರಿಗೆ ಮಾನಸಿಕ ಒತ್ತಡ ಇರೋದಿಲ್ಲ. ಅದು ಯಾವಾಗ ಬೆಂಬಲ ಇದೆ, ಯಾವಾಗ ಅದು ಹಣಕಾಸಿನ ಸಾಮರ್ಥ್ಯ ಇದೆ ಅಂದರೆ ಈ ಥರದ ಎಮರ್ಜೆನ್ಸಿ ಫಂಡನ್ನು ಕ್ರಿಯೇಟ್ ಮಾಡ್ಕೊಂಡಿದ್ರೆ ನಾಳೆ ಯಾವುದೇ ಸಮಸ್ಯೆಗಳು ಬಂದರೂ ಅವರು ಕುಗ್ಗಬೇಕು ಅಂತಿಲ್ಲ, ಯಾವುದೇ ಒತ್ತಡಕ್ಕೆ ಒಳಗಾಗಬೇಕು ಅಂತಿಲ್ಲ. ಅವ್ರು ಆರಾಮಾಗಿ ಫಂಡಲ್ಲಿರ್ತದೆ, ಅದನ್ನು ವಿತ್ಡ್ರಾ ಮಾಡೋದು, ಖರ್ಚು ಮಾಡೋದು, ಮತ್ತು ಕುಟುಂಬದಲ್ಲಿ ಆದಾಯ ಬಂದಾಗ ಮತ್ತೆ ಅದನ್ನು ಮರುಪೂರ್ಣ ಮಾಡ್ತಾರೆ. ಹಾಗಾಗಿ ಹಣದ ಒತ್ತಡ ಮನಸ್ಸಿಗೆ ಬರೋದ್ರಿಂದ ಫಸ್ಟ್ ನಾವು ಈ ಥರದ ತುರ್ತುನಿಧಿಯನ್ನು ಇಟ್ಕೊಂಡ್ರೆ ಕುಟುಂಬದಲ್ಲಿ ಸಾಮರಸ್ಯ ಇರ್ತದೆ. ಪ್ರತಿ ಕುಟುಂಬದಲ್ಲೂ ಕೂಡ ತುರ್ತುನಿಧಿ ಇರುವಂಥದ್ದು ಅತ್ಯವಶ್ಯಕ.
1: ತುರ್ತುನಿಧಿಯನ್ನು ಎಷ್ಟು ಸಮಯಕ್ಕೊಮ್ಮೆ ಮರುಪರಿಶೀಲನೆ ಮಾಡಬೇಕು?
0: ತುರ್ತುನಿಧಿಯನ್ನು ಎಷ್ಟು ಟೈಮಲ್ಲಿ ನೀವು ಅದನ್ನು ರಿವೈಸ್ ಮಾಡ್ತಿರ್ತೀರಿ ಅಂತಂದರೆ ಇದು ನಿಮ್ಮ ಆದಾಯ ಮತ್ತು ಖರ್ಚಿನ ಮೇಲೆ ಡಿಪೆಂಡ್ ಆಗಿರ್ತದೆ. ಉದಾಹರಣೆಗೆ ಅರ್ಲಿ ಸ್ಟೇಜಲ್ಲಿ ಸ್ಟಾರ್ಟ್ ಮಾಡಿದ್ರೆ ನೀವು ಒಬ್ಬರೇ ಇರ್ತೀರಿ ಅಂತ ಇಟ್ಕೊಳ್ಳುವ. ಸೊ ಅವಾಗ ನಿಮಗೆ ತುರ್ತು ಪರಿಸ್ಥಿತಿ ಅಂದರೆ ಆರೋಗ್ಯ ಸಮಸ್ಯೆ ಜಾಸ್ತಿ ಬರೋದಿಲ್ಲ, ದೂರದ ಪ್ರಯಾಣಗಳಿಗೆ ಅಷ್ಟು ಇರೋದಿಲ್ಲ, ಮತ್ತು ಸಾಂಸಾರಿಕವಾಗಿ ಇರುವಂಥ ಖರ್ಚು ಇರೋದಿಲ್ಲ. ನೀವೊಂದು ಎಕ್ಸ್ಪೆಕ್ಟ್ ಮಾಡಿದೆ ನಿಮ್ಮ ಒಂದು ತಿಂಗಳಿಗೆ ಖರ್ಚು ಒಂದು 10,000 ಅಂತ ಇಟ್ಕೊಂಡ್ರೆ ನೀವು 1 ವರ್ಷಕ್ಕೆ ಅಂದರೆ ಒಂದು 1,20,000 ಇಟ್ಕೊಂಡಿರ್ತೀರಿ. ಸ್ವಲ್ಪ ಸಮಯ ಆದಮೇಲೆ ನೀವೊಂದು ಬೇರೆ ಕಡೆ ಹೋಗ್ತೀರಿ ಅಂತಾಯಿತು, ಬೇರೆ ಕಡೆ ಲಿವಿಂಗ್ ಕಾಸ್ಟ್ ಜಾಸ್ತಿ ಆಗ್ತದೆ, ಅವಾಗ 10,000 ಇರೋದು 15,000 ಆಗ್ಬೋದು. ಸ್ವಲ್ಪ ಸಮಯ ಆದಮೇಲೆ ಮದುವೆ ಆಗ್ತದೆ, ಮದುವೆ ಆದಮೇಲೆ ಖರ್ಚುಗಳು ಜಾಸ್ತಿ ಆಗ್ತದೆ, ಆವಾಗ ನಿಮಗೆ 15,000 ಸಾಲೋದಿಲ್ಲ, 20-25,000. ಹಾಗೆ ಇನ್ನು ಸ್ವಲ್ಪ ಸಮಯ ಹೋದಾಗೆ ಆರೋಗ್ಯ ಸಮಸ್ಯೆ ಬರ್ಬೋದು, ಇನ್ನು ಸಮಯ ಹೋದಾಗೆ ನಿಮ್ಮ ಖರ್ಚುಗಳು ಜಾಸ್ತಿ ಆಗ್ಬೋದು. ಸೊ ಆವಾಗ ಉದಾಹರಣೆಗೆ ನೀವು ಬೈಕಲ್ಲಿ ಓಡಾಡ್ತಿರ್ತೀರಿ, ಪೆಟ್ರೋಲ್ ಕಾಸ್ಟು ಸಮ್ ಅಮೌಂಟ್ ಕಡಿಮೆ ಇರ್ತದೆ. ನೀವು ಕಾರಲ್ಲಿ ಓಡಾಡಬೇಕು ಅಂದರೆ ಕಾರಲ್ಲಿ ಪೆಟ್ರೋಲ್ ಕಾಸ್ಟು ಜಾಸ್ತಿ ಆಗ್ತದೆ. ಹಾಗಾಗಿ ನಿಮ್ಮ ಖರ್ಚುಗಳು ಏನಿದೆಯಲ್ಲ ಅದರ ಮೇಲೆ ನಿಮ್ಮ ತುರ್ತುನಿಧಿಯ ಅಮೌಂಟ್ ಏನಿದೆಯಲ್ಲ ಅದು ವೇರಿಯೇಷನ್ ಆಗ್ತಿರ್ತದೆ. ಅದು ಒಂದು ಕಡೆ. ಎರಡನೇ ಕಡೆ ನನ್ನ ಲಿವಿಂಗ್ ಸ್ಟೈಲು, ಇನ್ನೊಂದು ಕಡೆ ಹೇಳೋದಂತಂದರೆ ನನ್ನ ಆದಾಯದ ಪ್ರಮಾಣ. ನನ್ನ ಆದಾಯ ಪ್ರಮಾಣ ತುಂಬ ಕಡಿಮೆ ಇದ್ದಾಗ ನಾನು ಕಡಿಮೆ ಅಮೌಂಟ್ನ ಕಾಂಟ್ರಿಬ್ಯೂಟ್ ಮಾಡ್ತಿರ್ತೀನಿ, ನನ್ನ ಆದಾಯ ಪ್ರಮಾಣ ಜಾಸ್ತಿ ಆದಾಗ ಸ್ವಲ್ಪ ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡ್ತೀನಿ, ಯಾಕೆಂದರೆ ಮುಂದೆ ರಿಸ್ಕ್ ಕಡಿಮೆ ಆಗಬೇಕು ನನಗೆ. ಅದು 10,000 ಸಂಬಳ ಬರಬೇಕಿದ್ದಾಗ ನಾನು 1,000 ಎಮರ್ಜೆನ್ಸಿ ಫಂಡ್ ಹಾಕ್ತೀನಿ, ನನಗೆ ಒಂದು 50,000 ಬರಬೇಕಿದ್ದಾಗ 1,000 ಹಾಕೋದಿಲ್ಲ, ನಾನು ಸ್ವಲ್ಪ ಜಾಸ್ತಿ ಹಾಕ್ತೀನಿ. ಹಾಗಾಗಿ ಎರಡೂ ಕಡೆಯಿಂದ ರಿವೈಸ್ ಮಾಡೋದು ಒಳ್ಳೆಯದು. ಯಾವಾಗ ಅಂತಂದರೆ ಒಂದು ನಿಮ್ಮ ಸಮಸ್ಯೆಗಳು ಜಾಸ್ತಿ ಆಗ್ತದೆ ಅಂತ ಗೊತ್ತಿದ್ದಾಗ ಜಾಸ್ತಿ ಮಾಡಬೇಕು, ಇಲ್ಲ ಆದಾಯ ಜಾಸ್ತಿ ಆಗಿದೆ ಅಂದರೆ ತುರ್ತುನಿಧಿ ಕಾಂಟ್ರಿಬ್ಯೂಷನ್ನ ಜಾಸ್ತಿ ಮಾಡಬೇಕು. ಅಂದರೆ ಸಾಮಾನ್ಯವಾಗಿ 6 ತಿಂಗಳು 1 ವರ್ಷಕ್ಕೆ ರಿವೈಸ್ ಮಾಡೋದು ಒಳ್ಳೆಯದು.
3: ಸರ್, ಅನೇಕ ವಿಚಾರಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡ್ರಿ ಸರ್, ಹಾಗೆಯೇ ನಮ್ಮ ರೇಡಿಯೋ ನಿನಾದದ ಕೇಳುಗರಿಗೆ ಮತ್ತು ಅವರ ಕುಟುಂಬಕ್ಕೆ ನೀವು ಸಲಹೆ ಏನಾದರೂ ಕೊಡುವುದಾದರೆ?
0: ನಾನು ಆಲ್ರೆಡಿ ವಿದ್ಯಾರ್ಥಿಗಳ ಜೊತೆ ಸಂವಾದ ಮಾಡಿದಾಗ ಬಹಳಷ್ಟು ಬಾರಿ ಹೇಳಿದ್ದೇನೆ, ಆದಷ್ಟು ಬೇಗ ನಿರ್ಧಾರ ತಗೊಳ್ಬೇಕು. ನಾನು ಸ್ವಲ್ಪ ಸಮಯ ಬಿಟ್ಟು ನನಗೆ ಆದಾಯ ಜಾಸ್ತಿ ಆಗ್ತದೆ, ಆವಾಗ ತುರ್ತುನಿಧಿ ಮಾಡ್ತೀನಿ, ಈಗ ನಾನು ಹೆಂಗಿದ್ದೀನಿ, ನನಗೆ ಯಾವುದೇ ಸಮಸ್ಯೆ ಇಲ್ಲ, ಹಾಗೆ ನನಗೀಗ ತುರ್ತುನಿಧಿ ಅವಶ್ಯಕತೆ ಇಲ್ಲ ಅಂತ ತಿಳ್ಕೊಬಾರ್ದು. ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನೀವು ತುರ್ತುನಿಧಿನ ಶುರು ಮಾಡಬೇಕು. ಇದರಿಂದ ವೈಯಕ್ತಿಕವಾಗಿ ಮತ್ತು ಕುಟುಂಬಕ್ಕೂ ಕೂಡ ಆ ಅಮೌಂಟ್ ಏನಿದೆಯಲ್ಲ, ತುರ್ತುನಿಧಿ ಮೊತ್ತ ಏನಿದೆಯಲ್ಲ, ಅದು ತುಂಬಾ ನಿಮಗೆ ಧೈರ್ಯ ನೀಡ್ತದೆ. ನಾಳೆ ಏನಾದರೂ ಸಮಸ್ಯೆಗಳಾದರೆ ಸೊ ಅವಾಗ ಕೆಲವರಿಗೆ ಯಾರ ಹತ್ರ ಹಣ ಇದೆ ಅವ್ರು ಮಾತ್ರ ಸಮಸ್ಯೆಗಳನ್ನ ನೀಗಿಸೋದಂತಲ್ಲ, ಮಧ್ಯಮ ವರ್ಗದವರು ಮತ್ತೆ ಅದಕ್ಕಿಂತ ಕೆಳವರ್ಗದವರು ಕೂಡ ಆತರ ಸಮಸ್ಯೆಗಳಿಂದ ಹೊರಬರಲಿಕ್ಕೆ ಈಗಿನಿಂದನೇ ನೀವು ಭವಿಷ್ಯ ನಿಧಿ ಸಾರಿ ತುರ್ತು ನಿಧಿಯನ್ನ ಏನಾದ್ರೂ ನೀವು ಶುರು ಮಾಡ್ತೀರಿ ಅಂತಂದ್ರೆ ನಿಮಗೆ ಧೈರ್ಯ ಜಾಸ್ತಿ ಇರ್ತದೆ, ಆತರ ಸಂದರ್ಭಗಳನ್ನ ಎದುರಿಸಲಿಕ್ಕೆ ನಿಮಗೆ ಸಹಾಯ ಆಗ್ತದೆ.
3: ತುರ್ತು ನಿಧಿಯನ್ನ ಯಾವ ರೀತಿ ನಾವು ಆರಂಭ ಮಾಡಬೇಕು, ಅದನ್ನ ಯಾವ ಯಾವ ವಿಚಾರಗಳಿಗೆ ಬಳಸಿಕೊಳ್ಬೇಕು, ಮತ್ತೆ ಅದನ್ನ ನಿಭಾಯಿಸುವ ಬಗ್ಗೆ ಹೀಗೆ ಜನಸಾಮಾನ್ಯರಿಗೆ ಬೇಕಾದಂತಹ ಅನೇಕ ವಿಚಾರಗಳನ್ನು ಹಂಚಿಕೊಂಡ್ರಿ. ಇಷ್ಟು ಹೊತ್ತು ನಮ್ಮೊಂದಿಗೆ ಮಾಹಿತಿಯನ್ನ ಹಂಚಿಕೊಂಡವರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆ ಇಲ್ಲಿನ ಕಾಮರ್ಸ್ ವಿಭಾಗದ ಉಪನ್ಯಾಸಕರು ಹಾಗೂ ತೆರಿಗೆ ಸಲಹಾ ಕೇಂದ್ರದ ಸಂಯೋಜಕರಾಗಿರುವ ಡಾಕ್ಟರ್ ಭಾನುಪ್ರಕಾಶ್ ಬಿಇ ಇವರು. ಇವರೊಂದಿಗೆ ಬಿಕಾಂನ ಅಂತಿಮ ವಿಭಾಗದ ವಿದ್ಯಾರ್ಥಿಗಳಾದ ಪ್ರಜ್ವಲ್, ಎಚ್ ಬಿ ಮತ್ತು ಧಾರಿಣಿ ಇವರು ಭಾಗವಹಿಸಿದ್ರು. ಎಲ್ರಿಗೂ ಧನ್ಯವಾದಗಳು.
0: ಧನ್ಯವಾದಗಳು
3: ಸರ್. ಈಗ ಒಂದು ಆರಂಭದಲ್ಲಿ ಒಂದು ನಿಮಗೆ ಸ್ವಾಗತ ಹೇಳುವಾಗ ಅದಕ್ಕೆ ಏನೋ ಒಂದು ಪ್ರತಿಕ್ರಿಯೆ ನಿಮ್ಮಿಂದ ಬೇಕಿತ್ತು ಸರ್, ನಿಮ್ಮದು ಕೂಡ ನಿಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳುವಾಗ ಅಲ್ಲಿ ಒಂದು ಏನೋ ಒಂದು ಪ್ರಾಂಪ್ಟ್ ಬೇಕಿತ್ತು ಸರ್. ನಿಮಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
0: ಧನ್ಯವಾದಗಳು ಸರ್, ಎಲ್ರಿಗೂ ಸ್ವಾಗತ.
3: ಹಾಗೆಯೇ ಪ್ರಜ್ವಲ್, ಎಚ್ ಬಿ ಅವರೇ, ನಿಮಗೂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
4: ಧನ್ಯವಾದ.
3: ಅದೇ ರೀತಿ ಧಾರಣಿ ಅವರು ನಮ್ಮೊಂದಿಗಿದ್ದಾರೆ, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ.
5: ಧನ್ಯವಾದ.

ಹಲೋ, ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ SM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ RJ ಹರ್ಷಿತಾ ಶಿಶಿರಾ.

ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದತರಂಗ. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಖುಷಿ ಖಜಾನೆ ಕಾರ್ಯಕ್ರಮಕ್ಕೆ ಎಲ್ರಿಗೂ ಹಾರ್ಟ್ಫುಲ್ ವೆಲ್ಕಮ್. ಇವತ್ತು ನಾನು ನಮ್ಮೆಲ್ಲರ ಲೈಫ್ನಲ್ಲೂ ನಾವು ಎಷ್ಟೇ ಅವಾಯ್ಡ್ ಮಾಡಬೇಕು ಅಂದರೂ ಮತ್ತೆ ಯಾವುದಾದ್ರೂ ರೂಪದಲ್ಲಾದರೂ ನಮ್ಮ ಜೀವನಕ್ಕೆ ರೀಎಂಟ್ರಿ ಕೊಡೋ ಪ್ಲಾಸ್ಟಿಕ್ ಬಗ್ಗೆ ಮಾತಾಡ್ತಿದ್ದೀನಿ. ಪ್ಲಾಸ್ಟಿಕ್ಕನ್ನು ಅಲೆಕ್ಸಾಂಡರ್ ಪಾರ್ಕಿಸ್ ಅನ್ನೋ ವ್ಯಕ್ತಿ 1856 ಫಸ್ಟ್ ಟೈಮ್ ಕಂಡುಹಿಡಿತಾನೆ. ಅದಾದ್ಮೇಲೆ ಪ್ಲಾಸ್ಟಿಕನ್ನು ಬಾಟಲ್ಗಳಲ್ಲಿ, ವೆಹಿಕಲ್ಸ್ ಪಾರ್ಟ್ಗಳಲ್ಲಿ, ಎಲೆಕ್ಟ್ರಾನಿಕ್ ಗೆಜೆಟ್ಗಳಲ್ಲಿ ಕೂಡ ಬಳಸೋದಕ್ಕೆ ಶುರು ಮಾಡ್ತಾರೆ. ಪ್ಲಾಸ್ಟಿಕ್ ಮನುಷ್ಯನ ಒನ್ ಆಫ್ ದ ಗ್ರೇಟೆಸ್ಟ್ ಇನ್ವೆನ್ಷನ್ ಅಂದ್ರೆ ನೀವು ನಂಬಲೇಬೇಕು. ಅತಿಯಾದ ಜವಾಬ್ದಾರಿ ಇಲ್ಲದ ಬಳಕೆ ಮತ್ತೆ ಪ್ಲಾಸ್ಟಿಕ್ನ ದುರುಪಯೋಗ ಇವತ್ತು ಪ್ರಕೃತಿಯ ನಾಶದ ಮೂಲ ಕಾರಣವಾಗಿದೆ. ಸದುಪಯೋಗಕ್ಕಾಗಿ ಬಳಕೆಗೆ ತಂದ ಈ ಪ್ಲಾಸ್ಟಿಕ್ ಇವತ್ತು ಪ್ರಕೃತಿಯನ್ನೇ ತೊಂದರೆಗೆ ತಳ್ತಾ ಇದೆ. ಹಾಗಾದ್ರೆ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಆಗೋದಕ್ಕೆ ಏನು ದಾರಿನೇ ಇಲ್ವಾ? ಇದೆ. ಅದೇನು ಅಂತ ಮುಂದೆ ಹೇಳ್ತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದತರಂಗ.

ವೆಲ್ಕಮ್ ಬ್ಯಾಕ್ ಕೇಳುಗರೆ. ನೀವು ಕೇಳ್ತಿರೋದು ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಪ್ಲಾಸ್ಟಿಕ್ ಅನ್ನ ಜಾಸ್ತಿ ಬಳಸಿದ್ರೆ ಮನುಷ್ಯನಿಗೆ, ಪ್ರಕೃತಿಗೆ ಅಲ್ಲದೆ ಪ್ರಾಣಿ ಪಕ್ಷಿಗಳಿಗೂ ತೊಂದರೆ ಇದೆ. ಇದು ಗೊತ್ತಿದ್ರೂ ನಾವದನ್ನ ಬಳಸೋದು ನಿಲ್ಲಿಸೋದೇ ಇಲ್ಲ. ಸೊ ನಾನಿವಾಗ ಪ್ಲಾಸ್ಟಿಕ್ ಬದಲು ಯಾವ ವಸ್ತುಗಳನ್ನ ಬಳಸಬಹುದು ಅಂತ ಹೇಳ್ತೀನಿ. ಯಾವುದಾದ್ರೂ ಮದುವೆ ಫಂಕ್ಷನ್ ಇದ್ರೆ ನಮ್ಮ ಮೊದಲ ಪ್ರಯಾರಿಟಿ ಪ್ಲಾಸ್ಟಿಕ್. ಪ್ಲಾಸ್ಟಿಕ್ ಕಪ್ಸ್, ಪ್ಲಾಸ್ಟಿಕ್ ತಟ್ಟೆ ಮತ್ತೆ ಪ್ಲಾಸ್ಟಿಕ್ ಚೀಲ ಇವುಗಳಿಗೇನೆ. ಇದನ್ನೆಲ್ಲ ಬಳಸೋ ಬದಲು ನಾವು ಊಟಕ್ಕೆ ಹಾಳೆ ತಟ್ಟೆ, ಪ್ಲಾಸ್ಟಿಕ್ ಗ್ಲಾಸ್ ಬದಲು ಪೇಪರ್ ಗ್ಲಾಸ್ ಅಥವಾ ಸ್ಟೀಲ್ ಗ್ಲಾಸ್ನ ಬಳಸ್ಬೋದು. ಪ್ಲಾಸ್ಟಿಕ್ ಚೀಲದ ಬದಲು ಬಟ್ಟೆಯ ಚೀಲಗಳನ್ನ ಬಳಸ್ಬೋದು. ಇದು ಕೇವಲ ಮದುವೆ ಮನೆ ಅಥವಾ ಬೇರೆ ಫಂಕ್ಷನ್ಗಳಲ್ಲಿ ಮಾತ್ರ ಅಲ್ಲ, ನಮ್ಮ ಡೈಲಿ ಲೈಫ್ನಲ್ಲಿ ಕೂಡ ಬಳಸಿ ಸ್ವಲ್ಪ ಸ್ವಲ್ಪನೇ ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಬೇಕು. ಸರಿ, ಹಾಗಿದ್ರೆ ಮಾತು ಮುಂದುವರಿಸೋಣ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಟು ದಿ ಶೋ. ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ ಜೆ ಹರ್ಷಿತಾ ಶಿಶಿಲ. ತುಂಬಾ ಕಡೆ ಪ್ಲಾಸ್ಟಿಕ್ನ ಎಸೆಯಲ್ಲ, ಬದಲಾಗಿ ಪ್ಲಾಸ್ಟಿಕ್ ಅನ್ನ ನಾಶ ಮಾಡಬೇಕು ಅಂತ ಸುಟ್ಟು ಹಾಕ್ಬಿಡ್ತಾರೆ. ಆದ್ರೆ ಇದರಿಂದ ನಾಶ ಆಗೋದು ಪ್ಲಾಸ್ಟಿಕ್ ಅಲ್ಲ, ಪ್ರಕೃತಿ ಮತ್ತೆ ಮನುಷ್ಯನೇ. ಯಾಕಂದ್ರೆ ಪ್ಲಾಸ್ಟಿಕ್ ಸುಟ್ಟಾಗ ಅದರಿಂದ ಬರೋ ಹೊಗೆ ಮನುಷ್ಯನಿಗೆ ಉಸಿರಾಟದ ಸಮಸ್ಯೆ ಜೊತೆ ಕ್ಯಾನ್ಸರ್ನಂತಹ ಮಾರಕ ರೋಗಗಳನ್ನು ಕೂಡ ತರುತ್ತೆ. ನಾವು ಅಲ್ಲಲ್ಲಿ ಪ್ಲಾಸ್ಟಿಕ್ ಎಸೆಯೋದ್ರಿಂದ ಪಾಪ ಮೂಕ ಪ್ರಾಣಿಗಳು ಅವುಗಳನ್ನು ತಿಂದು ತೊಂದರೆ ಅನುಭವಿಸ್ತವೆ. ಮತ್ತೆ ಪ್ಲಾಸ್ಟಿಕ್ ನದೀಲಿ ಸೇರ್ಕೊಂಡು ನದೀಲಿರೋ ಜಲಚರ ಜೀವಿಗಳಿಗೂ ಕೂಡ ತೊಂದರೆ ಆಗ್ತಿದೆ. ಇದನ್ನ ಬುದ್ಧಿಜೀವಿ ಆಗಿರೋ ಮನುಷ್ಯ ಅರ್ಥ ಮಾಡ್ಕೋಬೇಕು. ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋದಿದೆ, ಅದಕ್ಕಿಂತ ಮುಂಚೆ ಒಂದು ಸಾಂಗ್ ಬರ್ತಿದೆ, ಕೇಳ್ಕೊಂಡು ಬನ್ನಿ.

ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಿರೋದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿರ. ಎಸ್, ಪ್ಲಾಸ್ಟಿಕ್ ಇವಾಗ ಯಾವ ರೀತಿ ಮನುಷ್ಯನ ಆವರಿಸಿದೆ ಅಂದ್ರೆ, ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲ್ಗೋ ತನಕನು ಎಲ್ಲಾನು ಪ್ಲಾಸ್ಟಿಕ್ ಆಗೋಗ್ಬಿಟ್ಟಿದೆ. ನಾವು ಕುಡಿಯೋ ನೀರು ಕೂಡ ಪ್ಲಾಸ್ಟಿಕ್ ಬಾಟಲ್ನಲ್ಲೇ ಕುಡಿಯೋದು. ನಾವು ಮಾಡೋ ಊಟನು ಪ್ಲಾಸ್ಟಿಕ್ ತಟ್ಟೆಯಲ್ಲೇ ಆಗಬೇಕು. ಹಾಕೋ ಚಪ್ಪಲಿಯಿಂದ ಹಿಡಿದು ತಿನ್ನೋ ಚಿಪ್ಸ್ ಪ್ಯಾಕೆಟ್ ವರೆಗೂ ಎಲ್ಲಾನು ಪ್ಲಾಸ್ಟಿಕ್. ದಿನದಲ್ಲಿ ಒಮ್ಮೆ ಅಂಗಡಿಗೆ ಹೋದ್ರೆ ಸಾಕು, ಪ್ಲಾಸ್ಟಿಕ್ ರಾಶಿನೇ ಮನೆಗೆ ಬಂದ್ಬಿಡುತ್ತೆ. ಸೊ ನಾವು ಅಂಗಡಿಗೆ ಹೋಗುವಾಗ ಒಂದು ಬಟ್ಟೆಯ ಚೀಲ ಹಿಡ್ಕೊಂಡು ಹೋದ್ರೆ ಅದೆಷ್ಟೋ ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡ್ಬೋದು. ಸೊ ನಾನು ಅವಾಗಲೇ ಹೇಳಿದೆ, ಪ್ಲಾಸ್ಟಿಕ್ ಅನ್ನ ಸುಟ್ಟರು ತಪ್ಪು ಇಟ್ಟರು ತಪ್ಪು. ನಾವು ಒಮ್ಮೆ ಬಳಸಿದ ಪ್ಲಾಸ್ಟಿಕ್ ಅನ್ನ ಇದಿನ್ನೇನಕ್ಕೂ ಯೂಸ್ ಇಲ್ಲ ಅಂದ್ಕೊಂಡು ಎಸೆದ್ ಬಿಡ್ತೀವಿ ಅಥವಾ ಸುಟ್ಟು ಬಿಡ್ತೀವಿ ಅಲ್ವಾ. ಅದರ ಬದಲು ನಾವಿದನ್ನು ರೀಸೈಕಲ್ ಮಾಡಿ ರೀಯೂಸ್ ಮಾಡ್ಕೋಬೋದು. ರೀಸೈಕಲ್ ಮಾಡೋದ್ರಿಂದ ಹೊಸ ಪ್ಲಾಸ್ಟಿಕ್ನ ಉತ್ಪಾದನೆ ಕಡಿಮೆ ಆಗುತ್ತೆ. ಇದರ ಬಗ್ಗೆ ಇನ್ನೂ ಮಾತಾಡೋದಿದೆ, ಆದರೆ ಸದ್ಯಕ್ಕೊಂದು ಸಣ್ಣ ಬ್ರೇಕ್.

ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಪ್ಲಾಸ್ಟಿಕ್ ಬಗ್ಗೆ ಹೇಳ್ತಾ ಹೋದ್ರೆ ಮುಗಿಯೋದೇ ಇಲ್ಲ. ಮನುಷ್ಯ ಕುಲ ಪ್ರಕೃತಿಗೆ ಕೊಟ್ಟ ದೊಡ್ಡ ಶಾಪ ಅಂದ್ರೆ ಅದು ಪ್ಲಾಸ್ಟಿಕ್. ಒಂದು ಪೀಸ್ ಪ್ಲಾಸ್ಟಿಕ್ ಮಣ್ಣಲ್ಲಿ ಕರಗೋದಕ್ಕೆ ಸಾವಿರ ಸಾವಿರ ವರ್ಷಗಳೇ ಬೇಕು. ಪ್ಲಾಸ್ಟಿಕ್ ಮಣ್ಣಲ್ಲಿ ಸೇರ್ಕೊಂಡು ಮಣ್ಣಿನ ಫಲವತ್ತತೆಯನ್ನ ಕಮ್ಮಿ ಮಾಡಿ ಗಿಡ ಮರ ಬೆಳೆಯೋದಕ್ಕೆ ಅಡ್ಡಿಪಡಿಸುತ್ತೆ. ಪ್ಲಾಸ್ಟಿಕ್ ನಿಂದ ನಮ್ಮನ್ನ ಸಲಹು ಪ್ರಕೃತಿಗೆ ಇಷ್ಟೆಲ್ಲ ತೊಂದರೆ ಇದೆ ಅಂತ ಗೊತ್ತಿದ್ರು ಮನುಷ್ಯ ಮಾತ್ರ ತನ್ನ ಹಠ ಬಿಡಲ್ಲ. ಇನ್ನಾದ್ರೂ ಪ್ಲಾಸ್ಟಿಕ್ ಬಳಸೋದನ್ನ ನಿಲ್ಲಿಸಿ ನಮ್ಮನ್ನ ಕಾಪಾಡೋ ನೇಚರ್ನ ನಾವು ಕಾಪಾಡೋಣ, ಏನಂತೀರಾ? ಸರಿ, ಹಾಗಿದ್ರೆ ಕಾರ್ಯಕ್ರಮನ ಮುಗಿಸೋ ಹೊತ್ತಾಯ್ತು. ಮತ್ತೆ ಮುಂದಿನ ಸತಿ ಹೊಸ ವಿಷಯದ ಜೊತೆ ನಾನ್ ಬರ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದು ತರಂಗ.

0: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.
1: ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿಕ್ಕಡವ.

ಸಮಯ. ಆಕಾಶದ ಮಡಿಲಿನಿಂದ ಮುತ್ತಿನ ಹಣಿಗಳು ಸರಸರಣಿ ಭೂವಿಗೆ ಬೀಳುತ್ತಿರುವಾಗ ಮನೆಯ ಒಂದು ಮೂಳೆಯಲ್ಲಿ ಬೆಚ್ಚಗೆ ಕುಳಿತು ಮನಸ್ಸು ಎಲ್ಲೋ ತೇಳುತ್ತಿರುವಾಗ ರೇಡಿಯೋನಿನತ್ತ ಇಂಪಾದ ಸವಿಗಾನ ಚಿತ್ರಗೀತೆಗಳು ಕಿವಿಗೆ ಮುದ ನೀಡುವ ಸಮಯ. ಹೊರಗೆ ತಣ್ಣನೆ ಗಾಳಿ ಬೀಸುತ್ತಿದೆ. ಅಡುಗೆ ಮನೆಯ ಗಮಗಮ ತಿಂಡಿಯ ಕಂಪು ಬರುತ್ತಿರಲು ಕೈಯರೊಂದು ಕಪ್ ಕಾಫಿ ಹಿಡಿದು ಕಿಟಕಿಯ ಪಕ್ಕ ಕೂತು ಹಾಡು ಕೇಳು ಮಜಾನೇ ಬೇರೆ ಅಲ್ವಾ? ಹಾಗಾದ್ರೆ ಮತ್ತೆ ತಡ, ಈ ಸುಂದರ ಸಮಯಕ್ಕೆ ಸವಿಯನ್ನು ನೀಡಲು ಬರುತ್ತಿದೆ ನಮ್ಮ ಇಂದಿನ ಮೊದಲ ಹಾಡು. ಅಮೃತಧಾರೆ ಚಿತ್ರದ ಹರೀಶ್ ರಾಘವೇಂದ್ರ ಮತ್ತು ಸುಪ್ರಿಯಾ ಅಚ್ಚಾರ್ ಅವರ ಧ್ವನಿಯಲ್ಲಿ ಮೂಡಿಬಂದ, ನಗತ್ತಿಹಳ್ಳಿ ಚಂದ್ರಶೇಖರ್ ಅವರ ಸಾಹಿತ್ಯದಲ್ಲಿ ಮೂಡಿಬಂದ ಈ ಹಾಡು ಇದೀಗ ನಿಮಗಾಗಿ.

ಅಮೃತಧಾರಿಯ ಹಣಿಗಳ ಸವಿದ ಮೇಲೆ ಮನಸ್ಸು ಈಗ ಸಂಪೂರ್ಣವಾಗಿ ಪ್ರೇಮಮಯವಾಗಿದೆ ಅಲ್ವಾ? ಹೊರಗೆ ಹಣಿಗಳ ಸಿಂಚನ ಜೋರಾಗ್ತಾ ಇದ್ದ ಹಾಗೆ ಇತ್ತ ಎದೆಯ ಒಳಗು ಪ್ರೀತಿಯ ನೆನಪುಗಳ ಮಳೆ ಶುರುವಾಗ್ತಿದೆ. ಮೆಲೋಡಿ ಕಿಂಗ್ ಸೋನು ನಿಗಮ್ ಮತ್ತು ಶ್ರೇಯ ಘೋಷಾಲ್ ಅವರ ಧ್ವನಿಗೆ ಕರಗದ ಮನಸ್ಸುಗಳೇ ಇಲ್ಲ. ಡಾಕ್ಟರ್ ಉಮೇಶ್ ಅವರ ಸಾಹಿತ್ಯದಲ್ಲಿ ಮೂಡಿಬಂದಿರುವ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಚಕ್ರವರ್ತಿ ಸಿನಿಮಾದ ಈ ಎವರ್ಗ್ರೀನ್ ರೊಮ್ಯಾಂಟಿಕ್ ಸಾಂಗ್ ಇದೀಗ ನಿಮಗಾಗಿ.

ಟು ಬ್ಯಾಕ್ ಮಳೆಯ ಹಾಡುಗಳ ಸರಣಿ ಸಾಕ್ತಾನೇ ಇದೆ. ಮೊದಲ ಮಳೆ ಅಂದ ತಕ್ಷಣ ಎಲ್ಲರ ಮನದಲ್ಲೂ ಏನೋ ಒಂಥರ ಹೊಸ ಖುಷಿ, ಆ ಮಣ್ಣಿನ ಸುವಾಸನೆ ತರೋ ನೆನಪುಗಳೇ ಹಸಿರು. ನಮ್ಮ ಲೈಫ್ನ ಮೊದಲ ಪ್ರೀತಿ ಕೂಡ ಮೊದಲ ಮಳೆ ತರಾನೇ ಅಲ್ವಾ? ಯಾವತ್ತೂ ಮರೆಯೋಕೆ ಆಗಲ್ಲ. ಕವಿರಾಜ್ ಅವರ ಅದ್ಭುತ ಸಾಹಿತ್ಯದಲ್ಲಿ ಸೋನು ನಿಗಮ್ ಮತ್ತು ಶ್ರೇಯ ಘೋಷಲ್ ಅವರ ಧ್ವನಿಯಲ್ಲಿ ಮೂಡಿ ಬಂದಿರುವ ಮೈನ ಚಿತ್ರದ ಮೆಗಾ ಹಿಟ್ ಮೆಲೋಡಿ ಇದೀಗ ನಿಮಗಾಗಿ. ಈ ಹಾಡು ಕೇಳಿ ಆ ಕಳೆದ ನೆನಪುಗಳನ್ನು ಮತ್ತೆ ನೆನಪಿಸಿಕೊಳ್ಳಿ.

ಮೊದಲ ಮಳೆಯ ಸವಿಯನ್ನು ಸವಿದ ಮೇಲೆ ಮನಸ್ಸು ಈಗ ಸಂಪೂರ್ಣವಾಗಿ ಪ್ರೇಮ ಲೋಕದಲ್ಲಿ ತೇಲಾಡ್ತಾ ಇದೆ. ಮಳೆ ಬರ್ತಾ ಇರುವಾಗ ಪ್ರೀತಿ ಪಾತ್ರರ ಜೊತೆ ಏನೂ ಮಾತನಾಡದೆ ಸುಮ್ಮನೆ ಹಾಗೆ ಕುಳಿತುಕೊಳ್ಳೋದರಲ್ಲೂ ಒಂಥರ ಖುಷಿ ಇದೆ ಅಲ್ವಾ? ಕಣ್ಣಲ್ಲಿ ನೂರು ಮಾತು ಆಡು ಇಂತಹ ಒಂದು ಮಧುರ ಕ್ಷಣಗಳಿಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತರಹ ಒಪ್ಪುತ್ತೆ ಈ ಹಾಡು. ಕವಿರಾಜ್ ಅವರ ಸಾಹಿತ್ಯ, ಸೋನು ನಿಗಮ್ ಮತ್ತು ಶ್ರೇಯ ಘೋಷಾಲ್ ಅವರ ಸುಮಧುರ ಧ್ವನಿಯಲ್ಲಿ ಮೂಡಿಬಂದ ಅಮರ್ ಚಿತ್ರದ ಈ ಹಾಡನ್ನು ಕೇಳಿ ಆನಂದಿಸಿ.

ಸುತ್ತದಾರಿಯಿಂದ ಶುರುವಾದ ಮೊದಲ ಮಳೆಯಲ್ಲಿ ನೆನೆದು ಸುಮ್ಮನೆ ಹಾಗೆ ಪ್ರೀತಿಯ ಲೋಕದಲ್ಲಿ ತೇಲಾಡುತ್ತಾ ಬಂದ ನಮ್ಮ ಇವತ್ತಿನ ಮಳೆಗಾಲದ ಸ್ಪೆಷಲ್ ಸಿನಿಗೀತೆಗಳ ಜರ್ನಿ ಈಗ ಕೊನೆಯ ಘಟ್ಟಕ್ಕೆ ಬಂದಿದೆ. ಕಾರ್ಯಕ್ರಮದ ಕೊನೆಯ ಹಾಡು ನಿಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಪ್ರಶಾಂತಗೊಳಿಸುವಂತಹ ಒಂದು ಅದ್ಭುತ ಗೀತೆ. ಗಂಧರ್ವ ಅವರ ಸಾಹಿತ್ಯದಲ್ಲಿ ನಮ್ಮೆಲ್ಲರ ನೆಚ್ಚಿನ ಗಾನಗಂಧರ್ವ ಡಾಕ್ಟರ್ ಎಸ್ ವಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಮೂಡಿ ಬಂದಿರುವ ಕಾಲ್ಗೆಜ್ಜೆ ಸಿನಿಮಾದ ಈ ಸಾರ್ವಕಾಲಿಕ ಮಧುರ ಗೀತೆಯನ್ನು ಕೇಳಿ ಆನಂದಿಸಿ.

0: ಸ್ವರಗಳ ಬಡಿತದಲು ಸ್ವರಗಳ ಜೊತೆಯಲ್ಲಿ ಸರಸವಿದೆ.
1: ಹೊರಗೆ ಇನ್ನು ಮಳೆ ಬರ್ತಾನೇ ಇದೆ, ವಾತಾವರಣ ಕೂಲ್ ಆಗಿದೆ. ನೀವೆಲ್ಲರೂ ಮನೆಯಲ್ಲಿ ಬೆಚ್ಚಗೆ ಕುಳಿತು ಬಿಸಿ ಬಿಸಿ ತಿಂಡಿ ತಿನ್ನುತ್ತಾ ಕಾಫಿ ಕುಡಿಯುತ್ತಾ ಮಳೆಗಾಲದ ಪ್ರಯಾಣವನ್ನು ಎಂಜಾಯ್ ಮಾಡಿ. ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದೊಂದಿಗೆ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿಕ್ಕಳವ. ಸದಾ ನಗುತ್ತಿರಿ, ಎಲ್ಲರಿಗೂ ಸಂತೋಷ ಹರಡುತ್ತಿರಿ. ಮತ್ತೆ ಇನ್ನೊಂದು ಕಾರ್ಯಕ್ರಮದ ಮೂಲಕ ಭೇಟಿಯಾಗೋಣ. ಅಲ್ಲಿಯವರೆಗೆ ಕೇಳ್ತಾ ಇರಿ, ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ಶುಭ ದಿನ.
2: ಮಳೆಗಾಲದ ಮುಂಜಾನೆಯ ಹನಿ ಹನಿ ಕೂಡ.
3: ವೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ನ ಹುಡುಕಾಟದಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಆಯ್ಕೆಯಾಗಿರಲಿ SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಉಜಿರೆ.
4: ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್.
3: ಗುಣಮಟ್ಟದ ತಾಂತ್ರಿಕ ಶಿಕ್ಷಣ, ನುರಿತ ಪ್ರಾಧ್ಯಾಪಕರು, ಆಧುನಿಕ ಲ್ಯಾಬ್, ಹಾಸ್ಟೆಲ್ ಸೌಲಭ್ಯ ಹಾಗೂ ಅತ್ಯುತ್ತಮ ಪ್ಲೇಸ್ಮೆಂಟ್.
4: ಈಗಲೇ ಪ್ರವೇಶಾತಿ ಆರಂಭಗೊಂಡಿದೆ. ಕಾಂಟ್ಯಾಕ್ಟ್ 8762127991 ಅಥವಾ 0825623691.
3: SDM ಇಂಜಿನಿಯರಿಂಗ್ ಕಾಲೇಜ್, ಉಜರೆ. ಎಕ್ಸಲೆನ್ಸ್ ಇನ್ ಎಜುಕೇಶನ್, ಕಮಿಟ್ಮೆಂಟ್ ಟು ಸೊಸೈಟಿ.
5: ಕೆಳಗರೆ ನೀವು ಕೇಳ್ತಾ ಇರೋದು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಈಗ ಕನ್ನಡ ಚಿತ್ರಗೀತೆಗಳು. ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಗೀತೆಗಳು. ಮೊದಲ ಗೀತೆ SP ಬಾಲಸುಬ್ರಹ್ಮಣ್ಯಂ ಮತ್ತು KS ಚಿತ್ರ ಅವರ ಧ್ವನಿಯಲ್ಲಿ, ಸಾಹಿತ್ಯ KKಲ್ಯಾಣ್.

ಕೇಳುಗರೇ, ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇನ್ನು ಮುಂದೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಕೆ ಎಸ್ ಚಿತ್ರ ಹಾಡಿರುವ ಗೀತೆ.

ಇದುವರೆಗೆ ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಗೀತೆಗಳನ್ನು ಕೇಳಿದಿರಿ. ಈ ಗೀತೆಗಳಿಗೆ ಸಾಹಿತ್ಯ ಮತ್ತು ಸಂಗೀತ ಕೆ ಕಲ್ಯಾಣ್ ಅವರದು. ಇಲ್ಲಿಗೆ ಚಿತ್ರಗೀತೆಗಳ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

ಇದು ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಕೇಳುಗರೆ, ಈಗ ಕನ್ನಡ ಚಿತ್ರಗೀತೆಗಳ ಪ್ರಸಾರ. ಅಮೃತ ವರ್ಷಿಣಿ ಚಿತ್ರದ ಗೀತೆಗಳನ್ನ ಕೇಳೋಣ. ಈ ಗೀತೆಗಳಿಗೆ ಸಂಗೀತ ಸಂಯೋಜನೆ ದೇವಾವರದು, ಸಾಹಿತ್ಯ ಕೆ ಕಲ್ಯಾಣ್. ಮೊದಲ ಗೀತೆ KS ಚಿತ್ರ ಅವರ ಧ್ವನಿಯಲ್ಲಿ.

0: ಅಮೃತ ವರ್ಷಿಣಿ ಚಿತ್ರದ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಮುಂದಿನ ಹಾಡಿನ ಗಾಯಕರು ಎಸ್ಪಿ ಬಾಲಸುಬ್ರಹ್ಮಣ್ಯಂ.
1: ಕಣ್ಣಿನ ನೋಟಗಳು, ಕೋಲ್ಮಿಂಚಿನ ಬಾಣಗಳು,

0: ವೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ನ ಹುಡುಕಾಟದಲ್ಲಿದ್ದೀರಾ? ಹಾಗಾದ್ರೆ ನಿಮ್ಮ ಆಯ್ಕೆ ಆಗಿರಲಿ SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಉಜಿರೆ.
1: ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್.
0: ಗುಣಮಟ್ಟದ ತಾಂತ್ರಿಕ ಶಿಕ್ಷಣ, ನುರಿತ ಪ್ರಾಧ್ಯಾಪಕರು, ಆಧುನಿಕ ಲ್ಯಾಬ್, ಹಾಸ್ಟೆಲ್ ಸೌಲಭ್ಯ ಹಾಗೂ ಅತ್ಯುತ್ತಮ ಪ್ಲೇಸ್ಮೆಂಟ್.
1: ಈಗಲೇ ಪ್ರವೇಶಾತಿ ಆರಂಭಗೊಂಡಿದೆ. ಕಾಂಟ್ಯಾಕ್ಟ್ 8762127991 ಅಥವಾ 0825623691.
0: SDM ಇಂಜಿನಿಯರಿಂಗ್ ಕಾಲೇಜ್ ಉಜರೆ, ಎಕ್ಸಲೆನ್ಸ್ ಇನ್ ಎಜುಕೇಶನ್, ಕಮಿಟ್ಮೆಂಟ್ ಟು ಸೊಸೈಟಿ.
2: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
3: ಮಾತಿರಗ್ಲ ನಮಸ್ಕಾರ. ಧ್ಯಾನ ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ ಅವು ಹೊಸ ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದುಲ್ಲೇರ್ ತೀರಿದ ಬಾರಿ ಸಂತೋಷ ಅಂಡ್ ಅಕ್ಲ ಈ ಪ್ರಯತ್ನಕ್ಕೆ ಯಶಸ್ಸಾವಡನ್ನು ಪ್ರಾರ್ಥಿಸ.
0: ವೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ನ ಹುಡುಕಾಟದಲ್ಲಿದ್ದೀರಾ? ಹಾಗಾದ್ರೆ ನಿಮ್ಮ ಆಯ್ಕೆ ಆಗಿರಲಿ SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಉಜಿರೆ.
1: ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್.
0: ಗುಣಮಟ್ಟದ ತಾಂತ್ರಿಕ ಶಿಕ್ಷಣ, ನುರಿತ ಪ್ರಾಧ್ಯಾಪಕರು, ಆಧುನಿಕ ಲ್ಯಾಬ್, ಹಾಸ್ಟೆಲ್ ಸೌಲಭ್ಯ ಹಾಗೂ ಅತ್ಯುತ್ತಮ ಪ್ಲೇಸ್ಮೆಂಟ್.
1: ಈಗಲೇ ಪ್ರವೇಶಾತಿ ಆರಂಭಗೊಂಡಿದೆ. ಕಾಂಟ್ಯಾಕ್ಟ್ 8762127991 ಅಥವಾ 0825623691.
0: SDM ಇಂಜಿನಿಯರಿಂಗ್ ಕಾಲೇಜ್ ಉಜರೆ, ಎಕ್ಸಲೆನ್ಸ್ ಇನ್ ಎಜುಕೇಶನ್, ಕಮಿಟ್ಮೆಂಟ್ ಟು ಸೊಸೈಟಿ.
4: A flagship initiative of the Ministry of Education, Government of India, inspired by the vision of Honorable Prime Minister Shri Narendra Modi. Bharat Innovates 2026 will showcase 120 startups across 13 sectors, from healthcare and AI to agriculture and semiconductors, in Nice, France, from 14th to 16th June. Bharat Innovates 2026, built in India, ready for the world.
5: ಕೇಳುಗರೆ, ಇದು ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಿಂದ ಜನ ಸಮುದಾಯಕ್ಕಾಗಿ ಸಮರ್ಪಣೆ. ಕೇಳುಗರೆ, ಇಂದಿನ ಪ್ರಸಾರ ಕಾರ್ಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ನಮ್ಮ ನಾಳಿನ ಪ್ರಸಾರ ಕಾರ್ಯ ಬೆಳಿಗ್ಗೆ 6 ಗಂಟೆಗೆ. ಸಮಸ್ತ ಕೇಳುಗರಿಗೆ ರೇಡಿಯೋ ನಿನಾದ 90.4 FM ಪರವಾಗಿ ವಿಕೆ ಕಡವ ಮಾಡುವ ನಮಸ್ಕಾರ, ಶುಭರಾತ್ರಿ, ಜೈ ಹಿಂದ್.

0: ವೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ನ ಹುಡುಕಾಟದಲ್ಲಿದ್ದೀರಾ? ಹಾಗಾದ್ರೆ ನಿಮ್ಮ ಆಯ್ಕೆ ಆಗಿರಲಿ SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಉಜಿರೆ.
1: ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್.
0: ಗುಣಮಟ್ಟದ ತಾಂತ್ರಿಕ ಶಿಕ್ಷಣ, ನುರಿತ ಪ್ರಾಧ್ಯಾಪಕರು, ಆಧುನಿಕ ಲ್ಯಾಬ್, ಹಾಸ್ಟೆಲ್ ಸೌಲಭ್ಯ ಹಾಗೂ ಅತ್ಯುತ್ತಮ ಪ್ಲೇಸ್ಮೆಂಟ್.
1: ಈಗಲೇ ಪ್ರವೇಶಾತಿ ಆರಂಭಗೊಂಡಿದೆ. ಕಾಂಟ್ಯಾಕ್ಟ್ 8762127991 ಅಥವಾ 0825623691.
0: SDM ಇಂಜಿನಿಯರಿಂಗ್ ಕಾಲೇಜ್ ಉಜರೆ, ಎಕ್ಸಲೆನ್ಸ್ ಇನ್ ಎಜುಕೇಶನ್, ಕಮಿಟ್ಮೆಂಟ್ ಟು ಸೊಸೈಟಿ.

ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ

0: ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ನ ಹುಡುಕಾಟದಲ್ಲಿದ್ದೀರಾ? ಹಾಗಾದ್ರೆ ನಿಮ್ಮ ಆಯ್ಕೆ ಆಗಿರಲಿ SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಉಜಿರೆ.
1: ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್.
0: ಗುಣಮಟ್ಟದ ತಾಂತ್ರಿಕ ಶಿಕ್ಷಣ, ನುರಿತ ಪ್ರಾಧ್ಯಾಪಕರು, ಆಧುನಿಕ ಲ್ಯಾಬ್, ಹಾಸ್ಟೆಲ್ ಸೌಲಭ್ಯ ಹಾಗೂ ಅತ್ಯುತ್ತಮ ಪ್ಲೇಸ್ಮೆಂಟ್.
1: ಈಗಲೇ ಪ್ರವೇಶಾತಿ ಆರಂಭಗೊಂಡಿದೆ. ಕಾಂಟ್ಯಾಕ್ಟ್ 8762127991 ಅಥವಾ 0825623691.
0: SDM ಇಂಜಿನಿಯರಿಂಗ್ ಕಾಲೇಜ್, ಉಜರೆ. ಎಕ್ಸಲೆನ್ಸ್ ಇನ್ ಎಜುಕೇಶನ್, ಕಮಿಟ್ಮೆಂಟ್ ಟು ಸೊಸೈಟಿ.
2: ಮಾತರಗಳ ನಮಸ್ಕಾರ. ನಾನ ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ. ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ ಅವು ಹೊಸ ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದುಲ್ಲೇರು ತೀರಿದ ಬಾರಿ ಸಂತೋಷ ಅಂಡ್ ಅಕ್ಕ ಈ ಪ್ರಯತ್ನಕ ಯಶಸ್ಸಾಗಡನ್ನು ಪ್ರಾರ್ಥಿಸ.
3: ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.

ಮಾತಾಡಕ್ಲ ನಮಸ್ಕಾರ. ನಾನು ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರದ ಮೂಲಕ ರೇಡಿಯೋ ನಿನಾದ ಅವು ಹೊಸ ಕಾರ್ಯಕ್ರಮ ಅಲ್ಲೇನು ಮಲ್ತೊಂದ್ರ ತೀರಿದ ಬಾರಿ ಸಂತೋಷ ಅಂಡ್ ಅವು ಜನಕ್ಲೆ ಬಾರಿ ಪ್ರಿಯ ಒಂದುಂಡು. ಐತ ಒಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಹೊಸತಾದ ಬೇತೆ ಬೇತೆ ಪದ್ಯಲೇನ ಕೊಂಕಣಿ ಆದಿಪ್ಪು, ಕನ್ನಡ ಆದಿಪ್ಪು, ತುಳು ಆದಿಪ್ಪು ಐನ್ಲ ಪ್ರಚಾರ ಮಲ್ಪನಂಚಿನ ಉಲ್ಲಾಸಡುಲ್ಲೇರ್ ಅಕ್ಲ ಈ ಪ್ರಯತ್ನಕ್ಕೆ ಯಶಸ್ಸಾವಡಂದು ಪ್ರಾರ್ಥಿಸ.

0: ವೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ನ ಹುಡುಕಾಟದಲ್ಲಿದ್ದೀರಾ? ಹಾಗಾದ್ರೆ ನಿಮ್ಮ ಆಯ್ಕೆ ಆಗಿರಲಿ SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಉಜಿರೆ.
1: ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್.
0: ಗುಣಮಟ್ಟದ ತಾಂತ್ರಿಕ ಶಿಕ್ಷಣ, ನುರಿತ ಪ್ರಾಧ್ಯಾಪಕರು, ಆಧುನಿಕ ಲ್ಯಾಬ್, ಹಾಸ್ಟೆಲ್ ಸೌಲಭ್ಯ ಹಾಗೂ ಅತ್ಯುತ್ತಮ ಪ್ಲೇಸ್ಮೆಂಟ್.
1: ಈಗಲೇ ಪ್ರವೇಶಾತಿ ಆರಂಭಗೊಂಡಿದೆ. ಕಾಂಟ್ಯಾಕ್ಟ್ 8762127991 ಅಥವಾ 08256236961.
0: SDM ಇಂಜಿನಿಯರಿಂಗ್ ಕಾಲೇಜ್ ಉಜಿರೆ, ಎಕ್ಸಲೆನ್ಸ್ ಇನ್ ಎಜುಕೇಶನ್, ಕಮಿಟ್ಮೆಂಟ್ ಟು ಸೊಸೈಟಿ.

ಮಾತರೆಗ್ಲ ನಮಸ್ಕಾರ. ಯಾನ ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ, ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರದ ಮೂಲಕ ರೇಡಿಯೋ ನಿನಾದ ಅವು ಹೊಸ ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದುರ್ಲೇರ್ ತೆರೀದ್ ಬಾರಿ ಸಂತೋಷ ಅಂಡ್ ಅವು ಜನಕ್ಲೆಗ್ ಬಾರಿ ಪ್ರಿಯ ಒಂದುಂಡು. ಇತ ಒಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಹೊಸತಾದ ಬೇತೆ ಬೇತೆ ಪದ್ಯಲೆ ನಾವು ಕೊಂಕಣಿ ಆದಿಪ್ಪು, ಕನ್ನಡ ಆದಿಪ್ಪು, ತುಳು ಆದಿಪ್ಪು ಐನ್ಲ ಪ್ರಚಾರ ಮಲ್ಪನಂಚಿನ ಉಲ್ಲಾಸಡುಲ್ಲೇರ್ ಅಕ್ಲ ಈ ಪ್ರಯತ್ನಕ್ಕೆ ಯಶಸ್ಸಾವಡನ್ನು ಪ್ರಾರ್ಥಿಸ.

0: ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ನ ಹುಡುಕಾಟದಲ್ಲಿದ್ದೀರಾ? ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರಲಿ SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಉಜಿರೆ.
1: ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್.
0: ಗುಣಮಟ್ಟದ ತಾಂತ್ರಿಕ ಶಿಕ್ಷಣ, ನುರಿತ ಪ್ರಾಧ್ಯಾಪಕರು, ಆಧುನಿಕ ಲ್ಯಾಬ್, ಹಾಸ್ಟೆಲ್ ಸೌಲಭ್ಯ ಹಾಗೂ ಅತ್ಯುತ್ತಮ ಪ್ಲೇಸ್ಮೆಂಟ್.
1: ಈಗಲೇ ಪ್ರವೇಶಾತಿ ಆರಂಭಗೊಂಡಿದೆ. ಕಾಂಟ್ಯಾಕ್ಟ್ 8762127991 ಅಥವಾ 0825623691.
0: SDM ಇಂಜಿನಿಯರಿಂಗ್ ಕಾಲೇಜ್ ಉಜರೆ, ಎಕ್ಸಲೆನ್ಸ್ ಇನ್ ಎಜುಕೇಶನ್, ಕಮಿಟ್ಮೆಂಟ್ ಟು ಸೊಸೈಟಿ.

0: ರೋಗ ಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣ ಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
2: ಮಾತರಿಗ್ಲಾ ನಮಸ್ಕಾರ. ಯಾನ ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ. ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರದ ಮೂಲಕ ರೇಡಿಯೋ ನಿನಾದ ಅವು ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದ್ರೇರ್ ತೀರಿದ ಬಾರಿ ಸಂತೋಷ ಅಂಡ್ ಅವು ಜನಕ್ಲೆಗ್ ಬಾರಿ ಪ್ರಿಯ ಒಂದುಂಡು. ಐತ ಒಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಹೊಸತ್ತಾದ ಬೇತೆ ಬೇತೆ ಪದ್ಯಲೇ ನಾವು ಕೊಂಕಣಿ ಆದಿಪ್ಪು, ಕನ್ನಡ ಆದಿಪ್ಪು, ತುಳು ಆದಿಪ್ಪು ಐನ್ಲ ಪ್ರಚಾರ ಮಲ್ಪನಂಚಿ ನಾವು ಉಲ್ಲಾಸ ಡುಲ್ಲೇರ್ ಅಕ್ಲ ಈ ಪ್ರಯತ್ನಕ್ಕೆ ಯಶಸ್ಸಾವಡಂದು ಪ್ರಾರ್ಥಿಸ.
0: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ವೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ನ ಹುಡುಕಾಟದಲ್ಲಿದ್ದೀರಾ? ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರಲಿ SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಉಜಿರೆ.
1: ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್.
0: ಗುಣಮಟ್ಟದ ತಾಂತ್ರಿಕ ಶಿಕ್ಷಣ, ನುರಿತ ಪ್ರಾಧ್ಯಾಪಕರು, ಆಧುನಿಕ ಲ್ಯಾಬ್, ಹಾಸ್ಟೆಲ್ ಸೌಲಭ್ಯ ಹಾಗೂ ಅತ್ಯುತ್ತಮ ಪ್ಲೇಸ್ಮೆಂಟ್.
1: ಈಗಲೇ ಪ್ರವೇಶಾತಿ ಆರಂಭಗೊಂಡಿದೆ. ಕಾಂಟ್ಯಾಕ್ಟ್ 8762127991 ಅಥವಾ 0825623691.
0: SDM ಇಂಜಿನಿಯರಿಂಗ್ ಕಾಲೇಜ್ ಉಜರೆ, ಎಕ್ಸಲೆನ್ಸ್ ಇನ್ ಎಜುಕೇಶನ್, ಕಮಿಟ್ಮೆಂಟ್ ಟು ಸೊಸೈಟಿ.

ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇದರ ಸಹಯೋಗದಲ್ಲಿ ರೇಡಿಯೋ ನಿನಾದ 90.4 FM ಪ್ರಸ್ತುತಪಡಿಸುವ ಸರಣಿ ಕಾರ್ಯಕ್ರಮ ಎಸ್ಟಿಎಂ ಆರೋಗ್ಯವಾಣಿ.

0: ರೇಡಿಯೋ ನಿನಾದ 90.4 ಎಫ್ಎಂ ಕೇಳುಗರಿಗೆ ಎಸ್ಡಿಎಂ ಆರೋಗ್ಯವಾಣಿ ಸರಣಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತು ನಮ್ಮೊಂದಿಗೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇಲ್ಲಿನ ಸಾಮಾನ್ಯ ಶಸ್ತ್ರಚಿಕಿತ್ಸಾ ವಿಭಾಗದ ಸರ್ಜನ್ ಆಗಿರುವ ಡಾಕ್ಟರ್ ಬಾಲಾಜಿ ಪ್ರಭಾಕರನ್ ಅವರು ನಮ್ಮೊಂದಿಗಿದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
1: ನಮಸ್ಕಾರ.
0: ಡಾಕ್ಟರ್, ಈಗ ಮೊದಲನೇದಾಗಿ ಹೆಚ್ಚು ಕೇಳ್ತಾ ಇರುವಂತದ್ದು ಅಪೆಂಡಿಕ್ಸ್ ಅಂತ ಜನ ಮಾತಾಡ್ತಾರೆ. ಈ ಅಪೆಂಡಿಕ್ಸ್ ಹೇಗೆ ಬರ್ತದೆ ಮತ್ತೆ ಈ ವಿಚಾರದ ಬಗ್ಗೆ ತಾವು ನಮ್ಮ ಕೆಳಗರಿಗೆ ಮಾಹಿತಿ ಕೊಡುವುದಾದ್ರೆ?
2: ಅಪೆಂಡಿಕ್ಸ್ದು ಯೂಶಲಿ ಸಣ್ಣ ಮಕ್ಕಳಿಗೆ ಜಾಸ್ತಿ ಬರೋದುಂಟು, ದೊಡ್ಡ ಸ್ವಲ್ಪ ರೇರ್ ಆಗಿ ಬರ್ತದೆ. ಬಟ್ ಈಗ ಜನ ತುಂಬ ಆಗ್ತಾ ಇದೆ. ಅದು ಅಪೆಂಡಿಕ್ಸ್ ಸಣ್ಣದಾಗಿ ಒಂದು ಸಣ್ಣ ಕರಳ ಮಧ್ಯದಲ್ಲಿ ಒಂದು ಇರ್ತದೆ, ಆ್ಯಕ್ಚುಲಿ ಒಂದು ನೂಲ್ ಥರ ಇರ್ತದೆ. ಆ್ಯಕ್ಚುಲಿ ಅದು ದೊಡ್ಡದಾಗ್ತದೆ, ಅದು ಬ್ಲಾಕ್ ಆಗಿದ ಕಾರಣ. ಅದು ಒಂದು ಇನ್ಫೆಕ್ಷನ್, ಹೊಟ್ಟೆ ಒಳಗಡೆ ಇನ್ಫೆಕ್ಷನ್ ರಕ್ತದಲ್ಲಿ ಬರುವಾಗ ಅದು ಬರೋದಕ್ಕೆ ಚಾನ್ಸ್ ಉಂಟು. ಇಲ್ಲಾಂದ್ರೆ ಲೈಕ್ ಅದು ಮಧ್ಯದಲ್ಲಿ ಅದು ಹೋಗಿ ಬ್ಲಾಕ್ ಆಗ್ಕೊಳ್ತದೆ ಅದು ಟ್ಯೂಬದ ಒಳಗಡೆ. ಸೊ ಅದನ್ನ ಬಗ್ಗೆ ಅಂದ್ರೆ ಇದಾಗಿ ಇನ್ಫೆಕ್ಷನ್ ಆಗಿ ಬರೋದು. ಅದು ಅದನ್ನ ಬಗ್ಗೆ ಅಂದ್ರೆ ಏನಾಗ್ತದೆ ಅಂದ್ರೆ ಲೈಕ್ ಅದು ಜ್ವರ ಬರೋದು ಉಂಟು, ಅದು ಸಿಂಪ್ಟಮ್ಸ್ ಹೇಳ್ತೀನಿ ನಮ್ಮ ಸೈಡಿಂದ. ಅದು ಜ್ವರ ಬರೋದು, ವಾಂದಿ ಬರೋದು, ಹೊಟ್ಟೆ ನೋವು ಆಗೋದು, ರೈಟ್ ಸೈಡ್ ಹೊಟ್ಟೆ ನೋವು ಬರೋದು, ಯೂಶಲಿ ವಾಂದಿ ತುಂಬ ಬರೋದು, ಇದೆಲ್ಲ ಅದು ಸಿಂಪ್ಟಮ್ಸ್ ಹೇಳ್ತೀನಿ ನಾವು. ಸೊ ಈ ಥರ ಬರುವಾಗ ಅದು ಅಪೆಂಡಿಕ್ಸ್ ಇರ್ಬೋದು, ಸಣ್ಣ ಮಕ್ಕಳಿಗಿರೋದು. ಮೋಸ್ಟ್ಲಿ ಒಂದು 10 to 10 ಒಂದು 25-30 ಅವ್ರಿಗೆ ಜಾಸ್ತಿ ಬರ್ತದೆ. ಆ್ಯಕ್ಚುಲಿ ದೊಡ್ಡವ್ರಿಗೂ ಬರ್ತದೆ, ದೊಡ್ಡವ್ರು ಬರೋದು ಅದು ಬೇರೆ ಥರ ರೀತಿ ಆಗ್ತದೆ.
0: ಈಗ ಈ ರೀತಿಯಾದಂಥ ಅಪೆಂಡಿಕ್ಸ್ ಅಂತ ಇರುವವರಿಗೆ ಶಸ್ತ್ರಚಿಕಿತ್ಸೆಯ ವಿಧಾನಗಳು ಹೇಗೆಲ್ಲ ಇರ್ತದೆ ಅಂತ?
2: ಅಪೆಂಡಿಕ್ಸ್ದು 4 ಸ್ಟೇಜ್ ಆಗ್ತದೆ. ಆ್ಯಕ್ಚುಲಿ ಒಂದು ಇನ್ಫೆಕ್ಷನ್ ಸ್ಟಾರ್ಟ್ ಆಗಿರೋ ಸ್ಟೇಜ್ ಒಂದು, ಅದು ಯೂಶಲಿ ಟ್ಯಾಬ್ಲೆಟ್ ಕೊಟ್ಟು ನಾವು ಕಡಿಮೆ ಮಾಡ್ಬೋದು ಇನ್ಫೆಕ್ಷನ್ ಮಾತ್ರ. ಬಟ್ ಅಪೆಂಡಿಕ್ಸ್ ಪುನಃ ಇನ್ಫೆಕ್ಷನ್ ಒಂದ್ಸರಿ ಆಗಿತ್ತಂದರೆ ಪುನಃ ಬರೋದಕ್ಕೆ ಚಾನ್ಸ್ ತುಂಬ ಉಂಟು. ಫಸ್ಟ್ ಸ್ಟೇಜ್ನಲ್ಲಿ ಇರುವಾಗ ಟ್ಯಾಬ್ಲೆಟ್ ಕೊಟ್ಟು ನಾವು ಕಡಿಮೆ ಮಾಡ್ಬೋದು, ನೋವು ಕಡಿಮೆ ಆಗ್ತದೆ, ಮತ್ತು ಜ್ವರ ಬರೋದು ಕಡಿಮೆ ಆಗ್ಬೋದು, ವಾಂದಿ ಬರೋದು ಕಡಿಮೆ ಆಗ್ತದೆ. ಮತ್ತು ಸೆಕೆಂಡ್ ಸ್ಟೇಜ್ನಲ್ಲಿ ಇನ್ಫೆಕ್ಷನ್ ಸ್ವಲ್ಪ ಜಾಸ್ತಿ ಆಗ್ತದೆ, ಆ್ಯಕ್ಚುಲಿ ರಕ್ತದಲ್ಲಿ ಹೋಗ್ತದೆ. ಆ ಟೈಮ್ನಲ್ಲಿ ಇಂಜೆಕ್ಷನ್ ಕೊಟ್ಟು ಕಡಿಮೆ ಮಾಡ್ಬೋದು, ಬಟ್ ಪುನಃ ಇಮ್ಮಿಟ್ ಆಗಿ ಜಾಸ್ತಿ ಆಗೋದಕ್ಕೆ ಚಾನ್ಸ್ ಇದೆ. ಸೊ ಅದು ಸರ್ಜರಿ ಮಾಡೋದು ಬೆಟರ್ ಫಸ್ಟ್ ಸೆಕೆಂಡ್ ಸ್ಟೇಜಿಂದ. ಥರ್ಡ್ದು ಆ್ಯಂಡ್ ಫೋರ್ತ್ ಡೆಫಿನೆಟ್ ಆಗಿ ನೀವು ಸರ್ಜರಿ ಮಾಡಬೇಕು. ಫೋರ್ತ್ ಸ್ಟೇಜ್ನಲ್ಲಿ ಏನಾಗ್ತದೆ ಅಂದರೆ ಲೈಕ್ ಅದು ಅಪೆಂಡಿಕ್ಸ್ ಒಂದು ಪೊಟ್ಟು ಹೋಗ್ತದೆ, ಆ್ಯಕ್ಚುಲಿ ಅದು ಕಂಪ್ಲೀಟ್ ಆಗಿ ಒಡೆದೋಗ್ತದೆ. ಅದನ್ನ ಬಗ್ಗೆ ಹೊಟ್ಟೆ ಒಳಗಡೆ ಇರೋದೆಲ್ಲ ಆಚೆ ಬರ್ತದೆ, ಆ್ಯಕ್ಚುಲಿ ಹೊಟ್ಟೆ ಒಳಗಡೆ ಸಿಗ್ತದೆ ಆ್ಯಕ್ಚುಲಿ ಆ ಥರ. ಥರ್ಡ್ ಸ್ಟೇಜ್ನಲ್ಲಿ ಏನಾಗ್ತದೆ ಅಂದರೆ ಲೈಕ್ ಇನ್ಫೆಕ್ಷನ್ ಜಾಸ್ತಿ ಆಗಿರ್ತದೆ, ಅದನ್ನಲ್ಲಿ ಸ್ವಲ್ಪ ಅಂತಲ್ಲದು ಇಂಜೆಕ್ಷನ್ ಕೊಟ್ಟು ಕಡಿಮೆ ಆಗೋದಲ್ಲ, ಮತ್ತೆ ಅಂತಲ್ಲದು ಟ್ಯಾಬ್ಲೆಟ್ ಕೊಟ್ಟು ಕಡಿಮೆ ಆಗೋದಲ್ಲ. ಸೊ ಬೆಟರ್ ಸರ್ಜರಿ ಹೋಗೋದು ಬೆಟರ್ ಆ್ಯಕ್ಚುಲಿ.
0: ಡಾಕ್ಟ್ರಿ, ಅಪೆಂಡಿಕ್ಸ್ ಜೊತೆಗೆ ಇನ್ನು ಈ ಕಿಡ್ನಿಯಲ್ಲಿ ಕಲ್ಲು ಅಂತ ಕೂಡ ಸಾಮಾನ್ಯವಾಗಿ ಜನ ಹೆಚ್ಚು ಮಾತಾಡ್ತಾರೆ, ಮತ್ತೆ ಅದಕ್ಕೂ ಕೂಡ ಒಂದಿಷ್ಟು ಚಿಕಿತ್ಸೆಗೆ ಅಂತ ಬರ್ತಾರೆ. ಇದು ಈ ಸರ್ಜರಿಗೆ ಸಂಬಂಧಪಟ್ಟಂತ ಅಥವಾ ಇದಕ್ಕೆ ಯಾವ ರೀತಿಯಾದ ಸರ್ಜರಿ ಇರುತ್ತೆ ಅಂತ
2: ನೋಡಿ. ಅದು ಆಕ್ಚುಲಿ ಲೈಕ್ ಅಪೆಂಡಿಕ್ಸ್ ಮೋಸ್ಟ್ಲಿ ಇಂದು ಇರೋದು ಅಪೆಂಡಿಕ್ಸ್ ಇರೋದು ಹೊಟ್ಟೆನಲ್ಲಿರೋದು ಒಂದೇ ಒಂದು, ನಮ್ಮ ಕಣ್ಣದು ಮತ್ತೆ ಕಿಡ್ನಿ ಎಲ್ಲ ಎರಡೆರಡು ಉಂಟು, ರೈಟ್ ಸೈಡ್ ಮತ್ತೆ ಲೆಫ್ಟ್ ಸೈಡ್ ಅಂತ. ಬಟ್ ನಮ್ದು ರೈಟ್ ಸೈಡ್ ಮಾತ್ರ ಒಂದು ಅಪೆಂಡಿಕ್ಸ್ ಇರೋದು ಒಂದೇ ಒಂದು. ಸೊ ಅಲ್ಲಿ ಏನಾಗ್ತದೆ ಅಲ್ಲಿ ಆ ಪೇನ್ ಮತ್ತೆ ಕೆಲವ್ರಿಗೆ ಸ್ಪೆಷಲಿ ಸಣ್ಣ ಮಕ್ಕಳಿಗೂ ಹುಡುಗಿಯರುಗಳಿಗೂ ಏನಾಗ್ತದೆ ಅಂದ್ರೆ ಲೈಕ್ ಅದು ಅಲ್ಲಿ ಯೂಶಲಿ ನೀರು ಕಡಿಮೆ ಕುಡಿತಾರೆ, ಅದನ್ನ ಬಗ್ಗೆಂತ ಕಲ್ಲದು ಬರೋದಕ್ಕೆ ಚಾನ್ಸ್ ಇದೆ. ಸೊ ಆ ಪೇನ್ ಮತ್ತೆ ನೋವು ಮತ್ತೆ ಇದು ಅಂತಲ್ಲದು ಅಪೆಂಡಿಕ್ಸ್ ನೋವು ಒಂದೇ ತರ ಇರ್ತದೆ ಆಕ್ಚುಲಿ. ಡಿಫ್ರೆನ್ಸ್ ಏನಾಗ್ತದೆ ಅಂದ್ರೆ ಲೈಕ್ ಅದು ಕಿಡ್ನಿದು ಪೇನ್ ಇರುವಾಗ ಅಲ್ಲಿ ಮುಂದಗಡೆಯಿಂದ ಬ್ಯಾಕ್ ಸೈಡ್ ಹೋಗ್ತದೆ ಆಕ್ಚುಲಿ, ಬಟ್ ಅಪೆಂಡಿಕ್ಸ್ ಮೇಲ್ಗಡೆ ಅಲ್ಲಿ ಮಾತ್ರ ಇರ್ತದೆ. ಸೊ ಅದೇ ಒಂದು ಡಿಫ್ರೆನ್ಸ್ ಇದೆ ಅಲ್ಲಿ ಅದು. ಸೊ ಬಟ್ ಡಿಫ್ರೆನ್ಸ್ ಏನಂದ್ರೆ ಲೈಕ್ ಸಣ್ಣ ಕಲ್ಲಿರೋದು ಕಿಡ್ನಿಲಿರೋದು ಯೂಶಲಿ ನೀರು ಜಾಸ್ತಿ ಕುಡಿಯುವಾಗ ಹಾಗೆ ತನ್ನಿಚ್ಚೆ ಹೋಗ್ತದೆ. ಟ್ಯಾಬ್ಲೆಟ್ ಕೊಡೋದು ಯಾಕಂದ್ರೆ ಲೈಕ್ ನೋವು ಕಡಿಮೆ ಆಗೋದಕ್ಕೆ ಮಾತ್ರ ಕೊಡೋದು, ಅದು ಕಲ್ಲು ಕರಗದಂತ ಟ್ಯಾಬ್ಲೆಟ್ ಇಲ್ಲ. ಕಿಡ್ನಿದ ಬಗ್ಗೆ ಹೇಳ್ತೀನಿ. ಅದು ಅಪೆಂಡಿಕ್ಸ್ದು ಯೂಶಲಿ ಅಗೇನ್ ನಾನು ಹೇಳೋದು ಸ್ಟೇಜ್ ಒಂದು ಮಾತ್ರ ನಾವು ಟ್ಯಾಬ್ಲೆಟ್ ಕೊಟ್ಟು ಕಡಿಮೆ ಮಾಡ್ಬೋದು, ಬಾಕಿ ಇರೋದೆಲ್ಲ ನೀವು ಸರ್ಜರಿ ಮಾಡಬೇಕಾಗ್ತದೆ. ಸೊ ಅಗೇನ್ ಫಸ್ಟ್ ಸ್ಟೇಜ್ದು ನೋವು ಯಾವಾಗ ಬರ್ಬೋದಂತ ನಾವು ಹೇಳೋಕ್ಕಾಗಲ್ಲ, ಅದು ಮೇ ಬಿ ಒಂದು ವಾರ ಬಿಟ್ಟು ಬರ್ಬೋದು. ಟ್ಯಾಬ್ಲೆಟ್ದು ಸ್ಟ್ರೆಂತ್ ಕಡಿಮೆ ಆದಮೇಲೆ ಪುನಃ ನೋವು ಬರೋದಕ್ಕೆ ಚಾನ್ಸ್ ಇದೆ, ಪುನಃ ಇನ್ಫೆಕ್ಷನ್ ಬರೋದಕ್ಕೆ ಚಾನ್ಸ್ ಉಂಟು. ಮತ್ತೆ ಇನ್ನೊಂದು ಒಂದು ವರ್ಷ ಬಿಟ್ಟು ಬರ್ಬೋದು, ಇಲ್ಲ 10 ವರ್ಷ ಬಿಟ್ಟು ಬರ್ಬೋದು ಆ್ಯಕ್ಚುಲಾಗಿ.
0: ಡಾಕ್ಟ್ರಿ, ಈಗ ಈ ಚರ್ಮದ ಮೇಲಿನ ಗಡ್ಡೆಗಳೆಲ್ಲ ಇರ್ತದೆ, ಇದನ್ನು ಯಾವ ರೀತಿ ನಾವು ಸರ್ಜರಿ ಇದನ್ನ ಮಾಡಬೇಕಾ ಅಥವಾ ಬೇಕಾ ಅನ್ನುವಂಥದ್ದು ಕೂಡ ಗೊಂದಲ ಇರುತ್ತೆ ಜನರಿಗೆ, ಇದರ ಬಗ್ಗೆ ತಾವು ಮಾಹಿತಿ ಕೊಡೋದಾದ್ರೆ.
2: ಆಯ್ತು ನೋಡಿ, ಇದು ಮೋಸ್ಟ್ಲಿ ನಮ್ದು ಇದು ಚರ್ಮದ ಮೇಲೆ ಇರೋದು ಗಡ್ಡೆ ಬರೋದು ಮೂರು ಟೈಪ್ ಇರ್ತದೆ ಆಕ್ಚುಲಿ. ಒಂದು ಕೊಬ್ಬಿನಂಶ ಗಡ್ಡೆ ನಿಲ್ತೀವಿ ನಾವು, ಆಕ್ಚುಲಿ ಲೈಪೋಮ ನಮ್ಮ ಮೆಡಿಕಲ್ ಟರ್ಮ್ನಲ್ಲಿ ಅದು ಲೈಪೋಮ ನಿಲ್ತೀವಿ ನಾವು, ಕೊಬ್ಬಿನಂಶ ಅಂತ ಬರೋದು. ಮತ್ತೊಂದು ಸಬೇಸಿಯಸ್ ಸಿಸ್ಟಿ ನಿಲ್ತೀವಿ ನಾವು, ಅದು ಹೇಗೆಂದ್ರೆ ಲೈಕ್ ಅದು ಬೆವರಿಕೆ ಆಗ್ತದಲ್ಲ ಅದು ಗ್ಲ್ಯಾಂಡ್ ಬ್ಲಾಕ್ ಆದ ಕಾರಣ ಅದು ಬರ್ತದೆ ಆಕ್ಚುಲಿ. ಮತ್ತೊಂದು ಸಣ್ಣದಾಗಿ ಏನು ಗಾಯ ಆಗಿ ಅದು ರೇಷಿಯಾಗ ಚೇಂಜ್ ಆಗ್ತದೆ ಅದು. ಸೊ ಇದು ಮೂರನಲ್ಲಿ ಒಂದು ಲೈಪೋಮ ಹೇಳ್ತೀನಿ ನಾವು ಫಸ್ಟದು, ಅದು ಯೂಶ್ವಲಿ ಇದು ಬರೋದು ಕಾರಣ ಅಂತ ಈಗ ಏನು ಗೊತ್ತಿಲ್ಲ ನಮ್ದು ಆ್ಯಕ್ಚುಲಿ. ಒಂದು ಹಾರ್ಮೋನ್ ಚೇಂಜಸ್ಸಿಂದ ಬರ್ಬೋದು, ಅದು ಎಲ್ಲ ಏಜ್ನವ್ರವ್ರಿಗೆ ಬರ್ತದೆ ಆ್ಯಕ್ಚುಲಿ. ಸಣ್ಣದಾಗಿ ಒಂದು ಗಡ್ಡೆ ಇರ್ಬೋದು, ಒಂದೇ ಒಂದು ಸೈಡ್ನಲ್ಲಿ ಒಂದೇ ಒಂದು ಇರುತ್ತದೆ ಆ್ಯಕ್ಚುಲಿ. ಸ್ವಲ್ಪ ದಪ್ಪಾಗಿ ನೋವು ಕೊಡೋದಲ್ಲ ಅದು, ನಾರ್ಮಲ್ ಆಗಿರೋದು ಕೊಬ್ಬು ಅದು ಸ್ವಲ್ಪ ಅಬ್ನಾರ್ಮಲ್ ಆಗಿ ಸ್ವಲ್ಪ ದಪ್ಪ ಆಗ್ತದೆ ಅಷ್ಟೇ. ಮತ್ತೊಂದು ಅದು ಕೊಬ್ಬು ಜಾಸ್ತಿ ತಿನ್ನ ಕಾರಣ ಬರೋದಂತ ಇಲ್ಲ ಅದು ಆ್ಯಕ್ಚುಲಿ. ಅಗೇನ್ ಅದು ಯೂಶ್ವಲಿ ಏನಂದ್ರೆ ಸಣ್ಣದಿರುವಾಗ ನಾನೆಲ್ಲೋದು ಒಂದು ಸೆಂಟಿಮೀಟರ್ ಸಣ್ಣದಾಗಿ ಒಳಗಡೆ ಇರುವಾಗ ಅದು ಹಾಗೆ ಬಿಡ್ಬೋದು, ದೊಡ್ಡದಾಗಿ ಬರುವಾಗ ತೆಗಿಬೇಕಾಗ್ತದೆ. ಕೆಲವ್ರಿಗೆ ಜಾಸ್ತಿ ಇರುತ್ತದೆ ಆ್ಯಕ್ಚುಲಿ, ತುಂಬ ಜಾಗನಲ್ಲಿ ಇರ್ತದೆ ಅದು, ಒಂದು ಮೂವತ್ತಿರೋದಲ್ಲ ಅದು. ಯಾವ್ದು ಜಾಸ್ತಿ ದೊಡ್ಡದು ಉಂಟು ಅದು ಮಾತ್ರ ನಾವು ಸರ್ಜರಿ ಮಾಡಿ ತೆಗಿಬೇಕಾಗ್ತದೆ. ಸರ್ಜರಿ ಅಂದರೆ ಸಣ್ಣದಾಗಿ ಅಲ್ಲಿ ಇಂಜೆಕ್ಷನ್ ಸಣ್ಣದಿರುವಾಗ ಅದು ಸುತ್ತು ಇಂಜೆಕ್ಷನ್ ಒಂದು ಕೊಟ್ಟು ತೆಗಿಬೋದು ಆ್ಯಕ್ಚುಲಿ. ಅವತ್ತು ಅಡ್ಮಿಷನ್ ಆಗಬೇಕು ಆ ಥರ ಏನಿಲ್ಲ, ಯೂಶ್ವಲಿ ಹಾಗೆ ಕಲಿಸ್ಬೋದು. ದೊಡ್ಡದಾದ್ಮೇಲೆ ಏನಾಗ್ತದೆ ಪ್ರಾಬ್ಲಮ್ ಇದೆ, ನೀವು ಆ ಟೈಮ್ನಲ್ಲಿ ಅಡ್ಮಿಷನ್ ಆಗಿ ಆಪ್ರೇಷನ್ ಮಾಡಿ ಒಂದು ಹೋಗ್ಬೇಕಾಗ್ತದೆ ಅದು. ಸೆಕೆಂಡ್ ಇರೋದು ಸಬೇಸಿಯಸ್ ಸಿಸ್ಟ್, ಅದು ಬೆವರಿಕೆ ಆಗಿದ್ದು ಅದು ಗ್ಲ್ಯಾಂಡ್ ಬ್ಲಾಕ್ ಆಗಿದ ಕಾರಣ ಬರೋದು. ಅದು ನೀವು ಹೇಗ್ಲೋ ಅದು ಏನಾಗ್ತದೆ ಲೈಕ್ ಯಾವಾಗ ಪೇಯ್ನ್ ಡೆಫಿನೆಟ್ ಆಗಿ ಬರ್ತದೆ ಲೇಟರ್ ಆಗಿ. ಸೊ ಅದು ನೀವು ಸೇಮ್ ಇಂಜೆಕ್ಷನ್ ಕೊಟ್ಟು ತೆಗಿಯೋದು ಬೆಟರ್. ಥರ್ಡ್ ರೀತಿ ಇರೋದು ಆಪ್ಸಸ್ ಅಂತ ಹೇಳ್ತೀನಿ ನಾವು, ಅದು ಅದು ರೇಷಿ ಬರೋದು ಅದೆಲ್ಲ. ಅದು ಸಣ್ಣದಾಗಿ ಗಾಯ ಆಗಿರ್ಬೋದು, ಸಣ್ಣದಾಗಿ ಈವನ್ ಮಸ್ಕಿಟೋ ಬೈಟ್ ಇರೋದು ಅದನ್ನ ಕೂಡ ಅದು ಆಪ್ಸಸ್ ಬರೋದಕ್ಕೆ ಚಾನ್ಸ್ ಇದೆ. ಸೊ ಅದು ಆಪ್ಸಸ್ ಇರೋದು ಅಂದರೆ ಸಣ್ಣದಾಗಿ ಇರೋದು ಅಂದರೆ ರೇಷ್ ಇರೋದು ಆ ಟ್ಯಾಬ್ಲೆಟ್ ಕೊಟ್ಟು ಕಡಿಮೆ ಮಾಡ್ಬೋದು. ಬಟ್ ದೊಡ್ಡದಾಗಿತ್ತು ಸ್ಪೆಷಲಿ ಲೈಕ್ ಶುಗರ್ ಇರೋದಕ್ಕೆ ಮತ್ತು ಏಜ್ ಆಗಿರೋದು ಅವ್ರಿಗೆ ಬರುವಾಗ ಡೆಫಿನೆಟ್ ಆಗಿ ಆಪ್ರೇಷನ್ ಮಾಡಬೇಕಾಗ್ತದೆ. ಅದು ರೇಷಿ ತೆಗೆದು ಡೈಲಿ ಡ್ರೆಸ್ಸಿಂಗ್ ಮಾಡಿ ತನ್ನೆಚ್ಚಾದ ಬಂದಾಗ್ತದೆ.
0: ಮತ್ತೆ ಹೆಚ್ಚಿನದಾಗಿ ಕೇಳಿ ಬರ್ತಾ ಇರುವಂತದ್ದು ಡಾಕ್ಟ್ರೆ ಅರ್ನಿಯಾ ಬಗ್ಗೆ. ಈ ಅರ್ನಿಯಾ ಅಂತ ಹೇಳಿದ್ರೆ ಏನು, ಮತ್ತೆ ಅರ್ನಿಯಾ ಶಸ್ತ್ರಚಿಕಿತ್ಸೆಯನ್ನ ಯಾಕೆ ಮಾಡಬೇಕು, ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ.
2: ಡೆಫಿನೆಟ್ ಆಗಿ ಅರ್ನಿಯಾದು ನೋಡುವಾಗ ಲೈಕ್ ತುಂಬಾ ಜಾಗನಲ್ಲಿ ಅರ್ನಿಯಾ ಉಂಟದು. ಎಸ್ಪೆಷಲಿ ಅರ್ನಿಯಾದು ಆಕ್ಚುಲಿ ಲೈಕ್ ಎಲ್ಲ ಜಾಗಕ್ಕೆ ಬರ್ತದೆ, ಮೀನ್ ಎಲ್ಲರಿಗೂ ಬರ್ತದೆ ಆಕ್ಚುಲಿ. ಎಸ್ಪೆಷಲಿ ಮ್ಯಾನ್ ಅಂಡ್ ವುಮನ್ ಮಗಳಿರು ಮತ್ತೆ
0: ಪುರುಷರಿಗೆ
2: ಬರ್ತದೆ ಆಕ್ಚುಲಿ. ಪುರುಷರವ್ರದಲ್ಲಕ್ಕಿನ್ನ ಸ್ಪೆಷಲಿ ನೋಡುವಾಗ ಅವರು ತುಂಬ ಅದು ಭಾರತ ಕೆಲಸ ಮಾಡ್ತಾರಲ್ಲ ಅವರದು ಸ್ವಲ್ಪ ಅವ್ರಿಗೆ ಜಾಸ್ತಿ ಬರೋದಕ್ಕೆ ಚಾನ್ಸ್ ಇದೆ. ಅದು ಎಲ್ಲಿ ಬರ್ತದೆ ಅಂದರೆ ಯೂಶ್ವಲಿ ಅದು ಹೊಟ್ಟೆ ಕೆಳಗಡೆ ಅದು ಆ್ಯಕ್ಚುಲಿ ಮೂತ್ರ ಹೋಗೋ ಜಾಗ ಸೈಡ್ನಲ್ಲಿ ಆ ಸೈಡ್ ಮೇಲ್ಗಡೆ ಅದು ಹೊಟ್ಟೆ ಕೆಳಗಡೆ ಅದು ಆ ಜಾಗನಲ್ಲಿ ಅದು ಸ್ವಲ್ಪ ದಪ್ಪ ಗುಳ್ಳೆ ಥರ ಬರ್ತದೆ. ಅದು ಕೆಲಸ ಮಾಡುವಾಗ ಭಾರ ಎತ್ತುವಾಗ ಸ್ವಲ್ಪ ದಪ್ಪ ಆಗ್ತದೆ, ಮತ್ತೆ ಮಲಗುವಾಗ ಕಡಿಮೆ ಆಗ್ತದೆ, ಎರಡು ಸೈಡ್ ಬರ್ತದೆ ಅದು ಆ್ಯಕ್ಚುಲಿ. ಮತ್ತೊಂದು ಭಾರ ಎತ್ತುವಾಗ ಬರೋದು, ಮತ್ತೆ ಅದು ಸಿಗರೇಟ್ ಕುಡಿಯೋದು, ತುಂಬ ಕೆಮ್ಮು ಜಾಸ್ತಿ ಬರೋದು, ಮತ್ತೆ ಮೂತ್ರ ಅದು ಸ್ವಲ್ಪ ಹೋಗುವಾಗ ಸ್ವಲ್ಪ ಕಷ್ಟಪಟ್ಟು ಹೋಗೋದು, ಬಿಟ್ಟು ಬಿಟ್ಟು ಹೋಗೋದು, ಮತ್ತೆ ಮೋಷನ್ ಸ್ವಲ್ಪ ಟೈಟ್ ಆಗಿ ಹೋಗೋದು, ಕಷ್ಟಪಟ್ಟು ಅದು ಪ್ರೆಷರ್ ಕೊಟ್ಟು ಹೋಗ್ಬೇಕು. ಅದನ್ನ ಕಾರಣ ಅರ್ನಿಯ ಅಲ್ಲಿ ಬರೋದು ಆ್ಯಕ್ಚುಲಿ, ಅದು ಮೇಲ್ ಅವ್ರಿಗೆ ಆ್ಯಕ್ಚುಲಿ. ಸೊ ಅದು ಆಪ್ಷನ್ ಮೀನ್ಲಿಕ್ಕೆ ನಾವು ಆಪ್ಷನ್ ನೋಡುವಾಗ ಸರ್ಜರಿದ ಆಪ್ಷನ್ ಅದು, ಯಾಕೆಂದ್ರೆ ಅಲ್ಲಿ ಹೊಟ್ಟೆದಿಂದ ಸಣ್ಣದಾಗಿ ಒಂದು ತೂತ ಇರ್ತದೆ ನಾರ್ಮಲ್ ಆಗಿ, ಅದು ನಮ್ಮ ಕೆಲಸ ಮಾಡುವಾಗ ಪ್ರೆಷರ್ ಕಾರಣ ಜಾಸ್ತಿ ಆಗ್ತದೆ ಅದು. ಸೊ ಅದನ್ನ ಬಗೆಯಿಂದ ಅದು ಗ್ಯಾಪ್ ಜಾಸ್ತಿ ಆಗ್ತದೆ. ಆ ಗ್ಯಾಪ್ ನಾವು ಫುಲ್ ಮಾಡೋದಕ್ಕೆ ಟ್ಯಾಬ್ಲೆಟ್ ಏನೂ ಇಲ್ಲ ಆ್ಯಕ್ಚುಲಿ, ಜಸ್ಟ್ ಆಪರೇಷನ್ ಮಾಡಿ ಓಪನ್ ಮಾಡಿ ನಾವು ಒಳಗೆ ಹಾಕಿ ಕ್ಲೋಸ್ ಮಾಡಬೇಕಿತ್ತು. ಅದು ಒಂದು ಮಾತ್ರ ಆಪ್ಷನ್ ಅರ್ನಿಯನಲ್ಲಿ, ಆ ಟ್ಯಾಬ್ಲೆಟಲ್ಲಿ ಗುಣ ಆಗೋದಲ್ಲ. ಕೆಲವ್ರು ಕೇಳ್ತಾರೆ ಆ್ಯಕ್ಚುಲಿ ಗಡ್ಡೆ ಉಂಟಲ್ಲ ಅದು ಟ್ಯಾಬ್ಲೆಟ್ನಲ್ಲಿ ಕರಗ್ತದ ಹಾಗೆಂಥದ್ದು, ಅದು ರೇಷಿ ಥರ ಏನೋ ಉಂಟಂದರೆ ಟ್ಯಾಬ್ಲೆಟ್ನಲ್ಲಿ ಕರಗೋದಕ್ಕೆ ಚಾನ್ಸ್ ಉಂಟು, ಬಟ್ ಇದು ರೇಷಿ ಥರ ಅಲ್ಲ. ಅದು ಏನಾಗ್ತದೆ ಲೈಕ್ ಅದು ಹೊಟ್ಟೆ ಒಳಗಡೆ ಕರಲು ಆಚೆ ಬರ್ತದೆ ಆ್ಯಕ್ಚುಲಿ, ಅದೇ ದೊಡ್ಡದಾಗೋದು. ಕೆಲವರಾದ್ರು ತುಂಬ ವರ್ಷ ಕಳೆದು ಬರುವಾಗ ತುಂಬ ದೊಡ್ಡದಾಗಿ ಬೀಜೆ ಕಡೆ ಹೋಗ್ತದೆ ಅದು, ಅದು ದೊಡ್ಡ ಅರಣ್ಯ ಹೇಳ್ತೇನೆ ನಾವು. ಯೂಶ್ವಲಿ ನೆಕ್ಸ್ಟು ಅದು ಯೂಶ್ವಲಿ ಮೇಲ್ ಜನರಿಗೆ ಬರೋದು, ನೆಕ್ಸ್ಟು ಹುಡುಗಿಗಳಿಗೆ ಬರೋದು. ಅದು ನೀವು ನೋಡುವಾಗ ಯೂಶ್ವಲಿ ಅವ್ರದ್ದು ಒಕ್ಕಲಿನಲ್ಲಿ ಅರಣ್ಯ ಬರ್ತದೆ, ಯಾಕಂದರೆ ಲೈಕ್ ಅವ್ರದ್ದು ತುಂಬ ಅದು ಪ್ರೆಗ್ನೆಂಟ್ ಡೆಲಿವರಿ ಜಾಸ್ತಿ ಆಗಿರೋಕ್ಕೆ ಬರೋದು, ಮಸಲ್ ವೀಕ್ನೆಸ್ ಆಗಿರೋ ಕಾರಣ ಬರೋದು. ಹುಡುಗರುಗಳಿಗೂ ಸ್ಪೆಷಲಿ ಮೇಲ್ ಜನರಕ್ಕೂ ಜಾಸ್ತಿ ಬರೋದ ಕಾರಣ ಅದು ಹೊಟ್ಟೆ ದಪ್ಪ ಇರೋದು ಅದನ್ನ ಕಾರಣ ಬರೋದಕ್ಕೆ ಚಾನ್ಸ್ ಇದೆ ಅದು ಒಕ್ಕಲಿನಲ್ಲಿ. ಎಲ್ಲ ಹರ್ನಿಯಾದ ನೀವು ಆಪರೇಷನ್ ಮಾಡಬೇಕಾಗ್ತದೆ. ಅದು ಈಗ ಸದ್ಯಕ್ಕೆ ನಮ್ದು ಆಪರೇಷನ್ ಅಂದ್ರೆ ಲೈಕ್ ಅದು ಲ್ಯಾಪ್ರೋಸ್ಕೋಪ್ ನಲ್ಲಿ ಮಾಡಬಹುದು ಇಲ್ಲ ಓಪನ್ ನಲ್ಲಿ ಮಾಡಬಹುದು. ಆಕ್ಚುಲಿ
0: ಡಾಕ್ಟರ್, ಇದು ಸಣ್ಣ ಮಕ್ಕಳಿಗೆ ಏನಾದರೂ ಅರ್ನಿಯ ಸಮಸ್ಯೆ ಬರ್ತದೆ, ಈಗ ಹುಟ್ಟುವ ಮಕ್ಕಳಿಗೆಲ್ಲ ಹೇಗೆ ಬರುತ್ತಾ?
2: ಅವ್ರಿಗೂ ಬರ್ತದೆ ಆಕ್ಚುಲಿ, ಸಣ್ಣ ಮಕ್ಕಳು ಎಸ್ಪೆಷಲಿ ಲೈಕ್ ನಾನು ಹೇಳೋದು ಒಂದು ಒಂದು ವರ್ಷ ಒಳಗಡೆ ಇರೋದಕ್ಕೆ ಬರ್ತದೆ, ಎರಡು ಮೂರು ವರ್ಷ ಇರೋದಕ್ಕೆ ಬರ್ತದೆ. ಆಕ್ಚುಲಿ ಅದು ಮುಟ್ಟುವಾಗ್ಲಿಂದ ಏನಾಗ್ತದೆ ಲೈಕ್ ಆ ಜಾಗ ಸ್ವಲ್ಪ ವೀಕ್ನೆಸ್ ಇರ್ತದೆ, ಅದು ಮಗು ಡೆಲಿವರಿ ಟೈಮಿಂದ ಸ್ವಲ್ಪ ವೀಕ್ನೆಸ್ ಇರ್ತದೆ. ಆಕ್ಚುಲಿ ಹೋಗುವಾಗ ಏನಾಗ್ತದೆ ಲೈಕ್ ಸ್ವಲ್ಪ ಕೂಡ್ತದೆ. ಆಕ್ಚುಲಿ ಕೆಲವು ಮಕ್ಕಳು ಕೂಡೋದಿಲ್ಲ, ಆ ಮಕ್ಕಳಕ್ಕೆ ಏನ ಮಾಡಬೇಕಂದ್ರೆ ಲೈಕ್ ಅದು ಆಪರೇಷನ್ ಅವಾಗ ಅವ್ರದ್ದು ಆಪರೇಷನ್ ಮಾಡಬೇಕು. ಆ ಟೈಮ್ನಲ್ಲಿ ಏನಂದ್ರೆ ಲೈಕ್ ಮಕ್ಕಳು ಸಣ್ಣ ಮಕ್ಕಳಿಗೂ ಮತ್ತು ದೊಡ್ಡವರ ಆಪರೇಷನ್ ಡಿಫ್ರೆನ್ಸ್ ಏನಂದ್ರೆ, ದೊಡ್ಡವರಕ್ಕೂ ಎಸ್ಪೆಷಲಿ 18 ಇಯರ್ಸ್ ಮೇಲೆ ಆಪರೇಷನ್ ಮಾಡೋರಕ್ಕೂ ನಾವು ಮೆಷ್ ಅಂತ ಹಾಕ್ತೀವಿ, ನಾವು ಪ್ಲಾಸ್ಟಿಕ್ನಲ್ಲಿ ಒಂದು ಚೀಲ ಒಂದು ಸಿಗ್ತದೆ, ಅದು ನಾವು ಹಾಕ್ಬೇಕಾಗ್ತದೆ ಡೆಫಿನೆಟ್ ಆಗಿ. ಯಾಕೆಂದರೆ ಅದು ಪುನಃ ಅರ್ನಿಯ ಬರಬೇಡ ಅಂತ ನಾವು ಹಾಕೋದು. ಬಟ್ ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಯೂಶಲಿ ಏನು ಮಾಡಬೇಕಂದ್ರೆ ಅದು ಹಾಕ್ಬೇಕಂತೇನು ಅವಶ್ಯ ಇಲ್ಲ, ಮೆಷ್ ಹಾಕ್ಬೇಕಂತ. ಮೆಷಿಲ ಜಸ್ಟ್ ಜಸ್ಟ್ ಹೋಗಿ ಅದು ಕ್ಲೋಸ್ ಮಾಡಿ ಬರ್ಬೋದು. ಆ್ಯಕ್ಚುಲಿ ಅದು ಸಣ್ಣ ಆಪರೇಷನ್ ಆಗ್ತದೆ ಅವರು ಸಣ್ಣ ಮಕ್ಕಳಿಗೆ ಅದು. ಬಟ್ ಅದು ಎಂತಲ್ಲ ಅದು ಬೆನ್ನಲ್ಲಿ ಇಂಜೆಕ್ಷನ್ ಕೊಟ್ಟು ಇಲ್ಲ ಅಂದರೆ ಜನರಲ್ ಅನಸ್ಥೆಸಿಯಾ ಕೊಟ್ಟು ಮಾಡ್ತಾರೆ ಅದು.
0: ಓಕೆ, ಈಗ ನಮ್ಮ ಎಸ್ ಡಿ ಎಂ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಈಗ ನಿಮ್ಮ ಏನು ಸಾಮಾನ್ಯ ಶಸ್ತ್ರಚಿಕಿತ್ಸಾ ವಿಭಾಗ ಇದೆ, ಇಲ್ಲಿ ಏನೆಲ್ಲ ಫೆಸಿಲಿಟೀಸ್ ಇದೆ ಡಾಕ್ಟ್ರೆ?
2: ಇಲ್ಲಿ ನೀವು ನೋಡಿ ಲೈಕ್ ಎಲ್ಲ ಫೆಸಿಲಿಟೀಸ್ ಇಲ್ಲಿದೆ. ಆ್ಯಕ್ಚುಲಿ ಸೂಪರ್ ಸ್ಪೆಷಾಲಿಟಿ ಎಲ್ಲ ಸಿಗ್ತದೆ, ಎಸ್ಪೆಷಲಿ ಜನರಲ್ ಸರ್ಜರಿ ನೋಡುವಾಗ ನಿಮ್ಮದು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಇರ್ತದೋ, ಎಂಡೋಸ್ಕೋಪಿ ಮಾಡ್ತೀನಿ ನಾವು, ಈಗ ಓಪನ್ ಸರ್ಜರೀಸ್ ಎಲ್ಲ ಮಾಡ್ತೀನಿ ನಾವು, ಮತ್ತು ಕ್ಯಾನ್ಸರ್ ಟ್ರೀಟ್ಮೆಂಟು, ಕ್ಯಾನ್ಸರ್ ರೋಗಕ್ಕೂ ಟ್ರೀಟ್ಮೆಂಟ್ ಉಂಟು ಇಲ್ಲಿ. ಪ್ಲಸ್ ಇವ್ರದ್ದು ಮೂತ್ರದ ಪ್ರಾಬ್ಲಮ್ ಇರೋದಕ್ಕಂತ ಡಾಕ್ಟ್ರ್ ಒಬ್ಬರು ಬರ್ತಾರೆ ಇಲ್ಲಿ, ಲೈಕ್ ಫ್ರೈಡೇ ಬರ್ತಾರೆ. ಆಯ್ತು, ಮತ್ತೊಂದು ಚರ್ಮದ ರೋಗ ಅದಕ್ಕಂತ ಡಾಗ ಸಪ್ರೇಟ್ ಸರ್ಜರಿ ಉಂಟಂದು ಆ ಡಾಕ್ಟ್ರ್ ಬರ್ತಾರೆ. ಆ್ಯಕ್ಚುಲಿ ಮತ್ತೊಂದು ಹೊಟ್ಟೆ ಒಳಗಡೆದು ಕರಲದು ಪ್ರಾಬ್ಲಮ್ ಅದು, ಮತ್ತು ಲಿವರ್ ಪ್ರಾಬ್ಲಮ್ ಇರೋದಕ್ಕಂತ ಸಪ್ರೇಟಾಗಿ ಡಾಕ್ಟ್ರು ಶನಿವಾರ ಬರ್ತಾರೆ. ಅವರದು ಎಂಡೋಸ್ಕೋಪಿ ಮಾಡ್ತಾರೆ, ಕೊಲನೋಸ್ಕೋಪಿ ಮಾಡ್ತಾರೆ. ಅದು ಆ್ಯಕ್ಚುಲಿ ಇದು ಈ ಫೆಸಿಲಿಟೀಸ್ಲೇ ನಮ್ಮ ಹತ್ರ ಉಂಟದ್ದು.
0: ಡಾಕ್ಟ್ರೆ, ಈಗ ಈ ರೀತಿ ಇದ್ದಂಥ ಸಮಸ್ಯೆಗಳು, ಈಗ ಅರ್ನಿಯ ಆಗಿರ್ಬೋದು ಅಥವಾ ಅಪೆಂಡಿಕ್ಸ್ ಆಗಿರ್ಬೋದು, ಲೈಕ್ ಪಿತ್ತಕೋಶಕ್ಕೆ ಸಂಬಂಧಪಟ್ಟಿದ್ದು ಆಗಿರ್ಬೋದು, ಇಂಥದ್ದೆಲ್ಲ ಬರೋದಕ್ಕೆ ನಮ್ಮ ಜನರ ಒಂದು ಲೈಫ್ ಸ್ಟೈಲ್ ಕೂಡ ಸ್ವಲ್ಪ ಕಾರಣ ಆಗುತ್ತೆ. ಯಾವ ರೀತಿಯಾದಂಥ ಆಹಾರ ಕ್ರಮಗಳು, ಲೈಕ್ ಫುಡ್ಗಳನ್ನು ಯಾವ ರೀತಿ ತಗೊಳ್ಬೇಕು, ಅದರ ಬಗ್ಗೆ ನಿಮ್ಮ ಸಲಹೆ?
2: ಓಕೆ, ಡೆಫಿನೆಟ್ ಆಗಿ ಇದನ್ನ ನೋಡಿ ಲೈಕ್ ಈಗ ಅಪೆಂಡಿಕ್ಸ್ ಬಗ್ಗೆ ನೀವು ಹೇಳುವಾಗ ಈಗ ಜಾಸ್ತಿ ಇದು ಪ್ಯಾಕ್ಡ್ ಫುಡ್ ಜಾಸ್ತಿ ಆಗಿತ್ತು, ಪ್ರೊಸೆಸ್ಡ್ ಫುಡ್ ಜಾಸ್ತಿ ಇರ್ತದೆ. ಆ್ಯಕ್ಚುಲಿ ಅದು ನಾವು ಅವಾಯ್ಡ್ ಮಾಡೋರು ಬೆಟರ್. ಆ್ಯಕ್ಚುಲಿ ಅಪೆಂಡಿಕ್ಸ್ ನೀವು ಅವಾಯ್ಡ್ ಮಾಡೋದಕ್ಕಿಂತ ಪ್ರತ್ಯೇಕ ಇದೇನಿಲ್ಲ ಆ್ಯಕ್ಚುಲಿ. ಬಟ್ ಈಗ ನಮ್ಮದು ಈಗ ಜಾಸ್ತಿ ನಾವು ನೋಡೋದು ಹೇಗೆಂದರೆ ಲೈಕ್ ಈಗ ದೊಡ್ಡವ್ರಿಗೂ ಅದು ಬರೋದಕ್ಕೆ ಕಾರಣ ಈಗ ನೋಡುವಾಗ ಮೋಸ್ಟ್ಲಿ ಅದು ಪ್ಯಾಕ್ಡ್ ಫುಡ್ ಇರ್ಬೋದಂತ ಹೇಳ್ತಾರೆ. ಒಂದು ಅದು ಬಿಟ್ಟು ಬೇರೆ ಎಂಥ ಇದು ಅವಾಯ್ಡ್ ಐ ಮೀನ್ ಅವಾಯ್ಡ್ ಮಾಡೋದಕ್ಕೇನಿಲ್ಲ ಆ್ಯಕ್ಚುಲಿ ಅಪೆಂಡಿಕ್ಸದು ಸಣ್ಣ ಮಕ್ಕಳಿಗೆ. ದೊಡ್ಡವ್ರಿಗೂ ನಾವು ಯಾಕೆ ನಾನು ಹೇಳೋದು ಪ್ಯಾಕ್ಡ್ ಫುಡ್ ತಿನ್ನೋದು, ಪ್ರೊಸೆಸ್ ಫುಡ್ ತಿನ್ನೋದು, ಬಿಸ್ಕೆಟ್ಸ್ ನಾನು ಹೇಳೋದು ಸ್ಪೆಷಲಿ ಬಿಸ್ಕೆಟ್ಸ್. ಯಾವ ಫುಡ್ ಐಟಮ್ದು ನಾರ್ಮಲಾಗಿ ನಮ್ಮದು ಆ ಕಾಲದಲ್ಲಿ ನೋಡುವಾಗ ಫುಡ್ ಐಟಮ್ ಯಾವುದು ಒಂದಿನ ಮೇಲೆ ಇರೋದಿಲ್ಲ ಆ್ಯಕ್ಚುಲಿ. ಈಗ ಇರೋದೆಲ್ಲ ಒಂದು ತಿಂಗಳ ಮೇಲೆ ಇರ್ತದೆ, ಒಂದು ವರ್ಷದ ಮೇಲೆ ಇಟ್ಟು ಮಾಡ್ತಾರೆ ಫಾರ್ ಪ್ರೊಸೆಸ್ಡ್ ಫುಡ್, ಪ್ರಿಸರ್ವೇಟಿವ್ ಆ್ಯಡ್ ಮಾಡ್ತಾರೆ ಸರ್, ಅದು ಒಂದು ಕಾರಣ ಇರೋದಕ್ಕಂತ. ಆ್ಯಂಡ್ ಅಗೇನ್ ನೆಕ್ಸ್ಟ್ ನೀವು ನೋಡುವಾಗ ಯೂಶಲಿ ನೀವು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋದ ಕಾರಣ ಪಿತ್ತಕೋಶದ ಪ್ರಾಬ್ಲಮ್ ಬರೋದಕ್ಕೆ ಚಾನ್ಸ್ ಇದೆ. ನಿಮ್ಗೆ ನೀವು ಜಾಸ್ತಿ ಕೊಬ್ಬಾಗ್ರ ತಿನ್ನೋದು, ಮತ್ತು ಮಸಾಲ ಐಟಮ್ ಜಾಸ್ತಿ ತಿನ್ನೋದು, ಮತ್ತು ಜಾಸ್ತಿ ಖಾರ ಹಾಕಿ ಮಾಡೋದು, ಹುಳಿ ಹಾಕಿ ಮಾಡೋದು, ಮತ್ತು ನೀರು ಕಡಿಮೆ ಕುಡಿಯೋದು, ಈ ಕಾರಣ ನೋಡುವಾಗ ಪಿತ್ತಕೋಶದಲ್ಲಿ ಕಲ್ಲು ಬರೋದಕ್ಕೆ ಚಾನ್ಸ್ ಉಂಟು. ಸೊ ಪಿತ್ತ ಯಾವಾಗಲೂ ಜಾಸ್ತಿ ಬರ್ತಾ ಇರ್ತದೆ ಆ್ಯಕ್ಚುಲಿ ಲಿವರಿಂದ. ಆ ಪಿತ್ತಕೋಶ ಏನು ಮಾಡ್ತದೆ ಅದು ಸ್ಟೋರ್ ಮಾಡ್ತದೆ ಆ್ಯಕ್ಚುಲಿ. ನೀವು ಜಾಸ್ತಿ ಕೊಬ್ಬಾಗ್ರ ತಿನ್ನುವಾಗ ಏನಾಗ್ತದೆ ಅಂದರೆ ಲೈಕ್ ಅದು ಜಾಸ್ತಿ ಯೂಸ್ ಆಗ್ತದೆ, ಹೊಸದನ್ನು ಬರೋದು ಮಾತ್ರ ಯೂಸ್ ಆಗ್ತದೆ, ಹಳೇದು ಯೂಸ್ ಆಗುತ್ತೆ. ಅದು ಸ್ಟೇಮ್ ಅಲ್ಲಿ ಇಟ್ಟು ಏನಾಗ್ತದೆ ಅಂದರೆ ಲೈಕ್ ಅದು ಕಲ್ಲಾಗಿ ಶುರು ಆಗ್ತದೆ. ಅದು ಕಿಡ್ನಿದ ಕಲ್ಲು ಮತ್ತು ಪಿತ್ತಕೋಶ ಕಲ್ಲು ಒಂದೇ ಥರ ಇಲ್ಲ. ಕಿಡ್ನಿದ ಕಲ್ಲು ನೀರು ಜಾಸ್ತಿ ಕುಡಿಯುವಾಗ ಯೂಶಲಿ ಹೋಗ್ತದೆ. ಕೆಲವು ಮಕ್ಕಳು ಕೇಳ್ತಾರೆ ಅದು ಸರ್ ಹೊಟ್ಟೆ ಒಳಗಡೆ ಕಲ್ಲು ಉಂಟು ಅದು ಹೋಗ್ತದಲ್ಲ ನೀರು ಜಾಸ್ತಿ ಕುಡಿಯುವಾಗ ಇದೆಯಾಗಿ ಹೋಗೋದಲ್ಲ ಅಂತ. ಕಿಡ್ನಿದು ಕಲ್ಲು ಇರೋದು ಬೇರೆ ಸಮಸ್ಯೆ, ಅದು ಪಿತ್ತಕೋಶನಲ್ಲಿ ಕಲ್ಲಿರೋದು ಬೇರೆ ಸಮಸ್ಯೆ. ಅದು ಪಿತ್ತಕೋಶದ ಕಲ್ಲದು ಟ್ಯಾಬ್ಲೆಟ್ ಕೊಟ್ಟು ಟ್ಯಾಬ್ಲೆಟ್ ಉಂಟು, ಅದು ಕೊಡೋದ ಕಾರಣ ಏನಂದ್ರೆ ಲೈಕ್ ಅದು ಹೊಸದಾಗಿ ಕಲ್ಲು ಬರೋದಿಲ್ಲ ಅಂತ ನಾವು ನೋಡ್ಬೋದು. ಬಟ್ ಸರ್ಜರಿ ಮಾಡೋದು ಬೆಟರ್ ಅದಕ್ಕೆ. ಆ್ಯಕ್ಚುಲಿ ಲ್ಯಾಪ್ರೋಸ್ಕೋಪ್ನಲ್ಲಿ ಯೂಶಲಿ ಮಾಡ್ತೀವಿ ನಾವು. ಇನ್ ಕೇಸ್ ಅದು ಕ್ಯಾನ್ಸರಾಗೆ ಆಗ್ತದೆ ಅಂದರೆ ಅದು ಮಾತ್ರ ನಾವು ಓಪನ್ ಸರ್ಜರಿ ಮಾಡ್ತೀವಿ ನಾವು. ಆ್ಯಕ್ಚುಲಿ
0: ಡಾಕ್ಟರ್, ಈಗ ಅರ್ನಿಯಕ್ಕೆ ಸಂಬಂಧಪಟ್ಟ ಹಾಗೆ ಈ ಅರ್ನಿಯ ನಮ್ಮ ಈ ಜನರಲ್ಲಿ ಉಂಟು ಅಥವಾ ಆ ರೀತಿಯಾದ ಪ್ರಾಬ್ಲಮ್ ಉಂಟು ಅಂತ ಗೊತ್ತಾಗೋದು ಹೇಗೆ, ಮತ್ತು ಅದರಿಂದ ಆಪರೇಷನ್ ಮಾಡದಿದ್ದರೆ ಏನೆಲ್ಲ ಒಂದು ಸಮಸ್ಯೆಗಳಾಗ್ಬೋದು?
2: ಈಗ ಅರ್ನಿಯದು ಹೇಗೆ ಆಗ್ತದೆ ಅಂತ ಲೈಕ್ ನಾವು ಹೇಳ ತನಕ ಅದು ಮುಂಚೆ ಹೇಳಿದೆ ನಾನು ಅದಂತಲ್ಲ ಅದು ಜಾಸ್ತಿ ಭಾರ ತೂಕೋದು ಎತ್ತೋದು ಸ್ಪೆಷಲಿ ಲೈಕ್ ಈವನ್ ಅಬ್ನಾರ್ಮಲ್ ವೆಯ್ಟ್ ಲಿಫ್ಟಿಂಗ್ ಈಗ ಜಿಮ್ಗೆ ಹೋಗೋರು ಸ್ವಲ್ಪ ವೆಯ್ಟ್ ಲಿಫ್ಟ್ ಪ್ರಾಪರಾಗಿ ಆ ಪೊಸಿಷನಲ್ಲಿ ಮಾಡುತ್ತೆ ಲೈಕ್ ಏನು ಲಿಫ್ಟ್ ಮಾಡಬೇಕು ಪೊಸಿಷನ್ ಚೇಂಜ್ ಆಗಿತ್ತು ಅಂದರೆ ಆ ಪೋಸ್ಚರ್ ಚೇಂಜ್ ಆಗಿ ತಗಲ್ ವೆಯ್ಟ್ ಲಿಫ್ಟ್ ಮಾಡುವಾಗ ಅವರು ಕಾರ್ನಿಯಾ ಬರೋದಕ್ಕೆ ಚಾನ್ಸ್ ಇದೆ ಮತ್ತು ಲೈಕ್ ಇದು ಯೂಶ್ವಲಿ ಲೈಕ್ ಭಾರ ಎತ್ತೋದು ಕೂಲಿ ಕೆಲಸ ಮಾಡ್ತಾರಲ್ಲ ಅವ್ರದ್ದು ಭಾರ ಜಾಸ್ತಿ ಎತ್ತಾರೆ ಆ್ಯಕ್ಚುಲಿ ಸೊ ಅವರು ಕಾರ್ನಿಯಾ ಬರೋದಕ್ಕೆ ಚಾನ್ಸ್ ಉಂಟು ಮತ್ತೊಂದು ಏಜ್ ಜಾಸ್ತಿ ಆಗಿರೋ ಕಾರ್ನಿಯಾ ಬರ್ತದೆ ಅವ್ರಿಗೆ ಆಗ್ತದಂದರೆ ಅದು ಪ್ರಾಸ್ಟೇಟ್ ಗ್ರಂಥಿ ಉಂಟು ಆ್ಯಕ್ಚುಲಿ ಅದೇನಾಗ್ತದಂದ್ರೆ ಸ್ವಲ್ಪ ಏಜ್ ಜಾಸ್ತಿ ಆಗುವ ಸ್ಪೆಷಲಿ 40-45 ಮೇಲೆ ಆಗುವಾಗ ಪ್ರಾಸ್ಟೇಟ್ ಏನಾಗ್ತದೆ ಸ್ವಲ್ಪ ದಪ್ಪ ಆಗ್ತದೆ ಅದು ಕಿಡ್ನಿ ಬ್ಲಾ ಇದಂತಲ್ಲ ಯೂರಿನರಿ ಬ್ಲಾಡರ್ ಹೇಳ್ತೀನಿ ಅದು ಮತ್ತು ಯೂರಿನ್ ಹೋಗೋ ಜಾಗ ಮಧ್ಯದಲ್ಲಿ ಉಂಟದು ಅದೇನಾಗ್ತದೆ ಲೈಕ್ ಅದು ದಪ್ಪ ಆಗುವಾಗ ಅದು ಕಂಪ್ರೆಸ್ ಮಾಡ್ತದೆ ಹೋಗೋ ಜಾಗ ಮೂತ್ರ ಹೋಗೋ ಜಾಗನ ಕಂಪ್ರೆಸ್ ಮಾಡ್ತದೆ ಸೊ ಅದನ್ನ ಬಗ್ಗೆಯಿಂದ ಮೂತ್ರ ಬರೋದ್ರಲ್ಲಿ ನಿಮ್ಮದು ಸ್ವಲ್ಪ ಕಡಿಮೆ ಆಗ್ತದೆ ಸೊ ಅದಕ್ಕೋಸ್ಕರ ನೀವು ಏನು ಮಾಡ್ತೀನಿ ಲೈಕ್ ಅದು ಪ್ರೆಷರ್ ಕೊಟ್ಟು ಮಾಡ್ತೀವಿ ಹೋಗ್ತೀವಿ ನೀವು ಹೊಟ್ಟೆಯಿಂದ ನಾರ್ಮಲ್ ಆಗಿ ಪ್ರೆಷರ್ ಕೊಟ್ಟದ್ದು ಸೊ ಅದನ್ನ ಕಾರಣ ಅರ್ನಿಯ ಬರ್ತದೆ ಏಜ್ ಆಗಿರೋರು ಮಕ್ಕಳಕ್ಕದು ಯೂಶ್ವಲಿ ಮಕ್ಕಳಿಗದೇ ನಾನು ಮುಟ್ಟುವಾಗಿಂದ ಇರ್ತದೆ ಆ್ಯಕ್ಚುಲಿ ಅದು ನಾವೇನು ರೀಸನ್ ಅಂತ ಅದೇನಿಲ್ಲ ಆ್ಯಕ್ಚುಲಿ ಅದು ಬರುವಾಗಲೇ ಆಗಿರ್ತದೆ ಆ್ಯಕ್ಚುಲಿ ಅದು ಅದೇ ಅದು ರೀಸನ್ ಅಂತ ಏನಿಲ್ಲ ಅದು ಆ್ಯಕ್ಚುಲಿ ಅದು ಹೇಗೆ ಬರ್ತದೆ ಅಂತ ಏನಿಲ್ಲ ಅದು ನಾನು ಹೇಳಕ್ಕೆ ಅನ್ಕೊಂಡು ಲೈಕ್ ಅಲ್ಲಿ ಮಾಂಸ ಸ್ವಲ್ಪ ವೀಕ್ನೆಸ್ ಇರ್ತದೆ ಆ್ಯಕ್ಚುಲಿ ಹೋಗುವಾಗ ಅದು ಕೂರ್ತದೆ ಆ್ಯಕ್ಚುಲಿ ಬಟ್ ಕೆಲವ್ರಿಗೆ ಕೂಡೋದಲ್ಲ ಅವ್ರಿಗೆ ನೀವು ಆಪ್ರೇಷನ್ ಮಾಡಬೇಕಂತ ನೀವು ಲೇಟಾಗಿ ಮಾಡುವಾಗ ಏನಾಗ್ತದೆ ಲೈಕ್ ನೆಕ್ಸ್ಟ್ ಮೆಶ್ ಆಗಬೇಕಾಗ್ತದೆ ನೀವು ಏಜ್ ಜಾಸ್ತಿ ಆಗುವಾಗ ಸಣ್ಣದಿರುವಾಗ ಮೆಶ್ ಆಗಿಲ್ಲ ಅಂದರೆ ಸ್ವಲ್ಪ ನಿಮ್ದು ಅಂತಲ್ಲೋದು ಮೆಶ್ ಅದು ಯೂಶ್ವಲಿ ಅದು ಒಂದು ಸ್ವಲ್ಪ ಏನಂದ್ರೆ ಲೈಕ್ ಅದು ಪ್ರಾಸ್ಟಿಕ್ ಥರ ಅದು ಆ್ಯಕ್ಚುಲಿ ಲೈಕ್ ಆರ್ಥೋಪೆಡಿಕ್ ಸರ್ಜರಿ ಥರ ಅದು ನಾವು ಮಾಡೋದು ಸೊ ಅದು ಮೆಶ್ ಆಗ್ತೀವಿ ನಾವು ಅದು ಇನ್ಫೆಕ್ಷನ್ ಆಗೋದಕ್ಕೆ ಚಾನ್ಸ್ ಜಾಸ್ತಿ ಉಂಟು ಸೊ ಅದನ್ನ ಬಗ್ಗೆ ಅಂದರೆ ನೀವು ಸಣ್ಣದಿರುವಾಗ ಮಾಡುವಾಗ ಈಸಿ ಆಗ್ತದೆ ನಿಮ್ಗೆ ಆ್ಯಕ್ಚುಲಿ ಖರ್ಚವೂ ಕಡಿಮೆ ಆಗ್ಬೋದು ನಿಮ್ಗೆ ಆ್ಯಕ್ಚುಲಿ ಓ ಟಿ ಟೈಮಿಂಗ್ ಖರ್ಚಾಗ್ತದೆ ಅದು ಸಣ್ಣ ಮಕ್ಕಳಂತ ನಾವು ಇಟ್ಕೊಂಡು ಹಾಗೆ ಬಿಡೋದು ಬೇಡ ಮತ್ತೊಂದು ಸಣ್ಣ ಕೆಲವ್ರಿಗೆ ಏನಾಗ್ತದೆ ಲೈಕ್ ಒಕ್ಕಲಿನಲ್ಲಿ ಅರ್ನಿಯ ಬರ್ತದೆ ಸಣ್ಣ ಮಕ್ಕಳಿಗೆ 2-3 ತಿಂಗಳ ಮಕ್ಕಳಿಗೆಲ್ಲ ಇರ್ತದೆ ಆ್ಯಕ್ಚುಲಿ ಅದು ಯೂಶ್ವಲಿ ಮಾಡಬೇಕಂತ ಅನವಶ್ಯಕನೇ ಇಲ್ಲ ಆ ಅರ್ನಿಯ ಯೂಶ್ವಲಿ ಏನಾಗ್ತದೆ ಅಂದರೆ ಲೈಕ್ 1 ವರ್ಷ ಅಲ್ಲ 1-2 ವರ್ಷ ನೋಡುವಾಗಲೇ ಅದು ಕಡಿಮೆ ಆಗ್ತದೆ ಇನ್ ಕೇಸ್ 2 ವರ್ಷ ಮೇಲೆ ಕಡಿಮೆ ಆಗಿಲ್ಲ ಅಂದರೆ ಆಪ್ರೇಷನ್ ಮಾಡೋದು ರೈಟ್ ಅದು ಆಯ್ತಾ ನನ್ನ ಸಣ್ಣ ಮಕ್ಕಳಿಗೆ ಉಕ್ಕಲಿನಲ್ಲಿ ಅರ್ನಿಯೋದು ಮಾತ್ರ ಇಲ್ಲದು ಬಾಕಿ ಕೆಳಗಡೆ ಇರೋದು ಯಾವ ಏಜ್ ಇರುವಾಗಲೂ ಮಾಡೋದು ಬೆಟರ್ ಆ್ಯಕ್ಚುಲಿ ನೆಕ್ಸ್ಟದು ಇನ್ ಕೇಸ್ ನಾನು ದೊಡ್ಡವ್ರಿಗೆ ಆಪ್ರೇಷನ್ ಮಾಡಿಲ್ಲ ಮತ್ತು ಸಣ್ಣ ಮಕ್ಕಳಿಗೆ ಮಾಡಿಲ್ಲ ಅಂದರೆ ಏನಾಗ್ಬೋದು ಅಂತ ಈಗ ಅರ್ನಿಯೋದು ಸಣ್ಣ ಸ್ಟಾರ್ಟಿಂಗ್ನಲ್ಲಿ ಸಣ್ಣದಿರ್ತದೆ ಹೋಗೋಗ ದೊಡ್ಡದಾಗ್ತದೆ ದೊಡ್ಡದಾಗ ಏನಾಗ್ತದೆ ಸಣ್ಣದಿರುವಾಗ ಪ್ರಾಬ್ಲಮ್ ಇರೋದಿಲ್ಲ ದೊಡ್ಡದಾಗ ಏನಾಗ್ತದೆ ಮಧ್ಯದಲ್ಲಿ ಐ ಮೀನ್ ದೊಡ್ಡದಾಗುವಾಗ ನಾನು ಹೇಳೋದು ಅರ್ನಿಯ ದೊಡ್ಡದಾಗ್ತದೋ ಅದನ್ನಲ್ಲಿ ಏನಾಗ್ತದೆ ಅಲ್ಲಿ ಕರಲು ಬಂತಿಯತ್ಲಿ ಬಂದು ಹೋಗ್ತದೆ ಆ್ಯಕ್ಚುಲಿ ಬಂದು ಹೋಗ್ತದೆ ಸೊ ಬಂದು ಹೋಗಿ ಬ್ಲಾಕ್ ಆಗೋದಕ್ಕೆ ಚಾನ್ಸ್ ಇದೆ ಆ್ಯಕ್ಚುಲಿ ಕರಲು ಬ್ಲಾಕ್ ಆಗಿತ್ತು ಅಂದರೆ ನೀವು ಸಣ್ಣ ಕರಲು ಕಟ್ ಮಾಡಿ ಪುನಃ ಅದು ದೊಡ್ಡ ಆಪ್ರೇಷನ್ ಥರ ಆಗ್ತದೆ ಸೊ ನೀವು ದೊಡ್ಡ ಆಪ್ರೇಷನ್ ಮಾಡೋದ್ ಬಗ್ಗೆ ನೀವು ಸಣ್ಣದಾಗಿ ಅದು ಅರ್ನಿಯೋದು ಮಾಡೋದು ಸೇಫ್ಟಿ ನಮ್ಗೆ ಆ್ಯಕ್ಚುಲಿ ಅದನ್ನ ಬಗ್ಗೆ ಅಂತ ಹೇಳ್ತೀನಿ ನಾವು ಅದು ಕೆಲವರು ಪ್ರಸನ್ನ ಮಾಡ್ತಾರೆ ಲೈಕ್ ನಮ್ದು ಬರುವಾಗ ಏನಾಗ್ತದೆ ಲೈಕ್ ಒಂದು ಬ್ಲಾಕ್ ಆಗಿ ಬರ್ತದೆ ಅದು ಏನಾಗ್ತದೆ ಲೈಕ್ ಬ್ಲಾಕ್ ಹೇಗೆ ಆಗ್ತದೆ ಅದು ಹೇಗೆ ಅಂದರೆ ನೋವಾಗ್ತದೆ ಯೂಶ್ವಲಿ ಅರ್ನಿಯ ನೋವಾಗೋದಲ್ಲ ಎಮರ್ಜೆನ್ಸಿ ಆಗಿ ಆಗ್ತದೆ ಲೈಕ್ ಅರ್ನಿಯ ಅನ್ನೋದು ಅರ್ನಿಯದಲ್ಲಿ ನೋವಾಗ್ತದೆ ಅದು ದಪ್ಪ ಅದು ಗಡ್ಡೆ ಇರೋದು ದಪ್ಪ ಇರ್ತದೆ ಕೆಳಗಡೆ ಅದು ಮಲಗುವಾಗಲು ಇಲ್ಲ ಅದು ರೆಸ್ತೋಗಲು ಕಡಿಮೆ ಆಗೋದಲ್ಲ ಅದೇ ಥರ ಇರ್ತದೆ ಮತ್ತು ಆ ಜಾಗ ಸ್ವಲ್ಪ ರೆಡ್ ಆಗಿರೋದು ವಾಂದಿ ಬರೋದು ಮೋಷನ್ ಹೋಗಿಲ್ಲ ಇದೆಲ್ಲ ನೋಡುವಾಗ ಅದು ಬ್ಲಾಕ್ ಆಗಿತ್ತದೆ ಸೊ ನೀವು ಇಮಿಡಿಯೇಟ್ ಆಗಿ ನೀವು ಆಪ್ರೇಷನ್ ಮಾಡಬೇಕು ಅವಾಗ ನಾರ್ಮಲ್ ಆಗಿ ಅರ್ನಿಯ ಬಂದು ಹೋಗೋದು ಎಮರ್ಜೆನ್ಸಿ ತರ ಮಾಡಬೇಕಂತ ಅವಶ್ಯಕನೇ ಇಲ್ಲ ಬಟ್ ಬ್ಲಾಕ್ ಆಗಿತ್ತು ಅಂದ್ರೆ ಡೆಫಿನೆಟ್ ಆಗಿ ನೀವು ಆಪರೇಷನ್ ಮಾಡಬೇಕು ಆ ದಿನ ಮಾಡೋದು ಬೆಟರ್ ಲೇಟ್ ಮಾಡುವಾಗ ಆ ಕರಳದು ಸೆತ್ತೋಗೋದು ಚಾನ್ಸ್ ಉಂಟು ಸೊ ಅದನ್ನ ಬಗ್ಗೆ ಅದು ಕಟ್ ಮಾಡಿಬಿಟ್ಟು ಪುನಃ ಅಟ್ಯಾಚ್ ಮಾಡೋದು ದೊಡ್ಡ ಆಪರೇಷನ್ ಆಗ್ತದೆ ನಿಮ್ಗೆ ಆಕ್ಚುಲಿ ಸೊ ಅದನ್ನ ಬಗ್ಗೆ ಅರ್ನಿಯದ ಆಪರೇಷನ್ ಮಾಡೋದು ಬೆಟರ್ ಅಂತ ಹೇಳ್ತೀನಿ ನಾವು
0: ಮತ್ತೆ ಈ ತರ ಈ ಕೂತು ಕೆಲಸ ಮಾಡೋದ್ರಿಂದ ಅಥವಾ ಲಾಂಗ್ ಈ ತರ ವೆಹಿಕಲ್ ಡ್ರೈವ್ ಮಾಡೋದ್ರಿಂದ ಈ ತರದೆಲ್ಲ ಸಮಸ್ಯೆಗಳನ್ನಾದ್ರೂ ಬರಬಹುದಾ
2: ಇಲ್ಲ ಟ್ರಾವೆಲಿಂಗ್ ಮಾಡೋದು ಬೇಕಿಂದ ಅರ್ನಿಯದು ಏನು ಬರೋದಲ್ಲ ಆಕ್ಚುಲಿ ಆಯ್ತಾ ನೀವು ಟ್ರಾವೆಲಿಂಗ್ ಮಾಡೋದು ಜಾಸ್ತಿ ಅಂದ್ರೆ ಲೈಕ್ ನೀವು ಭಾರ ಎತ್ತೋದು ಹೊಟ್ಟೆ ಒಳಗಡೆ ಪ್ರೆಷರ್ ಜಾಸ್ತಿ ಏನೇನೇನು ಕೆಲಸ ಮಾಡ್ತಾರೋ ಅದು ಬರ್ತದೆ ಆಕ್ಚುಲಿ ಸೊ ಟಿ ಬಿ ಕಾಯಿಲೆ ಇರೋದು ಬರ್ತದೆ ಯಾಕಂದ್ರೆ ಕೆಮ್ಮು ಮಾಡ್ತಾರೆ ಕೆಮ್ಮು ಮಾಡುವಾಗ ಏನಾಗ್ತದೆ ಲೈಕ್ ಅಲ್ಲಿ ಹೊಟ್ಟೆ ಒಳಗಡೆ ಪ್ರೆಷರ್ ಹೋಗ್ತದೆ ಸೊ ಅದನ್ನ ಬಗ್ಗೆಯಿಂದ ಅರ್ನಿಯ ಜಾಸ್ತಿ ಆಗ್ತದೆ ಸೊ ಫಸ್ಟ್ದು ಕಾರಣ ಏನಂತ ನೋಡಿ ಆ ಕಾರಣದ್ದು ಫಸ್ಟ್ ಟ್ರೀಟ್ಮೆಂಟ್ ಕೊಡಬೇಕು ಮತ್ತು ಅರ್ನಿಯ ಟ್ರೀಟ್ಮೆಂಟ್ ಮಾಡೋದು ಬೆಟರ್ ಯಾಕಂದರೆ ನೀವು ಕಾರಣ ಕಡಿಮೆ ಮಾಡಿಲ್ಲ ಅಂದರೆ ಪುನಃ ಎಲ್ಲಿ ಹೋಗಿ ನೀವು ಸರ್ಜರಿ ಮಾಡುವಾಗಲೂ ಅರ್ನಿಯ ಡೆಫಿನೆಟಾಗಿ ಬರ್ತದೆ ನಿಮ್ಮ ಪುನಃ
0: ಡಾಕ್ಟ್ರೇ ಈ ಸಾಮಾನ್ಯ ಶಸ್ತ್ರ ವಿಭಾಗದ ಕುರಿತಾಗಿ ಮತ್ತು ಶಸ್ತ್ರಚಿಕಿತ್ಸೆಯ ವಿಚಾರದ ಕುರಿತಾಗಿ ಅನೇಕ ವಿಚಾರಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದೀರಿ ಈ SDM ಆರೋಗ್ಯವಾಣಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಶಸ್ತ್ರಚಿಕಿತ್ಸೆಗೆ ಸಂಬಂಧಿಸಿದ ಹಾಗೆ ತಾವು ಅನೇಕ ಮಾಹಿತಿಗಳನ್ನು ಕೊಟ್ಟದಕ್ಕೆ ನಿಮಗೆ ಅನಂತ ಧನ್ಯವಾದಗಳು
2: ಥ್ಯಾಂಕ್ ಯು ಧನ್ಯವಾದಗಳು

ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತ್ನಿಂದ ಈ

ರೇಡಿಯೋ ನಿನಾದ 90.4 FM. ಈಗ ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಮನಃಶಾಸ್ತ್ರ ವಿಭಾಗದ ವಿದ್ಯಾರ್ಥಿಗಳು ನಡೆಸಿಕೊಡುವ ಕಾರ್ಯಕ್ರಮ ಕೇಳೋಣ.

ಕೇಳುಗರಿಗೆ ನಮಸ್ಕಾರ. ಎಸ್ಟಿಎಂ ಸ್ನಾತಕೋತ್ತರ ಅಧ್ಯಯನ ಕೇಂದ್ರ ಮನಶಾಸ್ತ್ರ ವಿಭಾಗದ ವಿದ್ಯಾರ್ಥಿಗಳಾದ ನಾವು ಪ್ರಕೃತಿ ಮನೋವಿಜ್ಞಾನದ ಕುರಿತು ಕಾರ್ಯಕ್ರಮ ನಡೆಸಿಕೊಡುತ್ತಿದ್ದೇವೆ.

0: ಅಯ್ಯೋ ಅಣ್ಣ, ಏನ್ ಮಾಡ್ತಿದ್ದೀರಾ? ದೇವ್ರೆ, ಮರ ಕಡಿತಿದ್ದೀರಾ? ಕಡಿಬೇಡಿ ಅಣ್ಣ, ಮರ ಕಡಿಬೇಡಿ, ನಿಲ್ಸಿ, ಪ್ರಕೃತಿಯನ್ನ ಉಳಿಸಿ. ಜೀವನದಲ್ಲಿ ಭಯ ಇದ್ದರೆ ಅದು ನಮ್ಮನ್ನು ಕೊಂದು ತಿನ್ನುತ್ತದೆ. ಜೀವನದ ಎಲ್ಲಾ ನೋವುಗಳನ್ನು ಮರೆಸುವೆ. ಒಮ್ಮೊಮ್ಮೆ ಎಲ್ಲಾ ನೋವಿಗೂ ನೀನೇ ಕಾರಣವಾಗುವೆ. ಹೇ ಪ್ರಕೃತಿ, ನೀ ಏಕೆ ಹೀಗೆ?
1: ಕೇಳುಗರೆ, ಪ್ರಕೃತಿ ಮನೋವಿಜ್ಞಾನದ ವೈಶಿಷ್ಟ್ಯ ಸಂಚಿಕೆಗೆ ಸ್ವಾಗತ. ನಾವು ಫಸ್ಟ್ MSc ಸೈಕಾಲಜಿಯ ವಿದ್ಯಾರ್ಥಿಗಳು. ಇಂದು ಪ್ರಕೃತಿಯ ಮನೋವಿಜ್ಞಾನವನ್ನು ಆಳವಾಗಿ ಪರಿಶೀಲಿಸುತ್ತಿದ್ದೇವೆ. ಪ್ರಕೃತಿಯೊಂದಿಗಿನ ನಮ್ಮ ಸಂಪರ್ಕ ನಮ್ಮ ಮಾನಸಿಕ ಯೋಗಕ್ಷೇಮದ ಮೇಲೆ ತುಂಬಾ ದೊಡ್ಡ ಪರಿಣಾಮವನ್ನು ಬೀರುತ್ತದೆ.
2: ಪ್ರಕೃತಿಯ ಸೌಂದರ್ಯವನ್ನು ಸವಿಯುವುದರಿಂದ ನಮ್ಮ ಮನಸ್ಸು ಶಾಂತಗೊಳ್ಳುತ್ತದೆ. ಹಾಗೆ ಕಡಲ ತೀರದಲ್ಲಿ ಅಲೆಗಳು ಅಪ್ಪಳಿಸುವುದನ್ನು ನೋಡಿದಾಗ, ಅದನ್ನು ಅನುಭವಿಸಿದಾಗ ನಮ್ಮ ಮನಸ್ಸಿನ ಎಲ್ಲ ಒತ್ತಡಗಳು ಕಡಿಮೆಯಾಗುತ್ತದೆ ಎಂಬುದನ್ನು ನೀವು ಎಂದಾದರೂ ಗಮನಿಸಿದ್ದೀರಾ? ಮನುಷ್ಯ ಮತ್ತು ಪ್ರಕೃತಿಯ ನಡುವೆ ಸೌಂದರ್ಯವನ್ನು ಮೀರಿದ ಆಳವಾದ ಸಂಪರ್ಕವಿದೆ. ಇದು ಮನೋವಿಜ್ಞಾನದಲ್ಲಿ ಆಳವಾಗಿ ಬೇರೂರಿದ ಸಂಬಂಧವಾಗಿದೆ.
0: ಒಮ್ಮೆ ನಿನ್ನ ಮಡಿಲಲ್ಲಿ ಮಲಗಿದರೆ ಎಲ್ಲಾ ನೋವುಗಳು ಒಂದು ಕ್ಷಣದಲ್ಲಿ ಮಾಯವಾಗುತ್ತವೆ. ಏನಿದರ ಗುಟ್ಟು? ಬಿಚ್ಚಿಡುವೆಯ ಆ ರಟ್ಟನ್ನು ಒಮ್ಮೆಯಾದರೂ?
1: ಪ್ರಕೃತಿಯಲ್ಲಿ ಸಮಯ ಕಳೆಯುವುದರಿಂದ ಆತಂಕ, ಖಿನ್ನತೆ ಮತ್ತು ಒತ್ತಡದ ಲಕ್ಷಣಗಳನ್ನು ಕಡಿಮೆ ಮಾಡಬಹುದು ಎಂದು ಅಧ್ಯಯನಗಳು ತೋರಿಸಿವೆ. ನಾವು ನೈಸರ್ಗಿಕ ಪರಿಸರದಲ್ಲಿ ಮುಳುಗಿದಾಗ ನಮ್ಮ ಇಂದ್ರಿಯಗಳು ಜೀವಂತವಾಗುತ್ತವೆ. ಪ್ರಕೃತಿಯ ದೃಶ್ಯಗಳು, ಶಬ್ದಗಳು ಮತ್ತು ಪರಿಮಳಗಳು ನಮ್ಮ ಮನಸ್ಸನ್ನು ಸಕ್ರಿಯಗೊಳಿಸಿ ಹಾಗೆ ನಮ್ಮ ನರಗಳ ಮೇಲೆ ಪರಿಣಾಮಗಳನ್ನು ಬೀರುತ್ತವೆ. ಒತ್ತಡದ ಹಾರ್ಮೋನುಗಳ ಉತ್ಪತ್ತಿಯನ್ನು ಕಡಿಮೆ ಮಾಡಿ ವಿಶ್ರಾಂತಿ ಸ್ಥಿತಿಯನ್ನು ಉತ್ತೇಜಿಸುತ್ತದೆ.

ಆದರೆ ಇದು ಕೇವಲ ಅನುಭವದ ಬಗ್ಗೆಯಲ್ಲ, ನೈಸರ್ಗಿಕ ಪ್ರಪಂಚದ ಭವ್ಯತೆಯಲ್ಲಿ ನಮ್ಮ ದೈನಂದಿನ ಚಿಂತೆಗಳು ಮತ್ತು ಆತಂಕಗಳು ಅತ್ಯಲ್ಪವೆಂದು ತೋರುತ್ತದೆ. ಪ್ರಕೃತಿಯು ನಮಗೆ ದೃಷ್ಟಿಕೋನವನ್ನು ನೀಡುತ್ತದೆ. ದೃಷ್ಟಿಕೋನದಲ್ಲಿ ಬದಲಾವಣೆಯು ನಮ್ಮ ಸ್ಪಷ್ಟತೆಯನ್ನು ಪಡೆಯಲು, ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಲು ಸಹಾಯ ಮಾಡುತ್ತದೆ.

ಇದಲ್ಲದೆ ಪ್ರಕೃತಿಯು ನಮಗೆ ಬಹುವಿಧವಾದ ಅವಕಾಶಗಳನ್ನು ಒದಗಿಸುತ್ತದೆ. ನಾವು ಎಲೆಯ ಸಂಕೀರ್ಣ ಮಾದರಿಗಳನ್ನು ಗಮನಿಸುತ್ತಿರಲಿ ಅಥವಾ ಪಕ್ಷಿಗಳ ಚಿಲಿಪಿಲಿಯನ್ನು ಕೇಳುತ್ತಿರಲಿ, ನಮ್ಮ ಸುತ್ತಲಿನ ಪ್ರಪಂಚದ ಸೌಂದರ್ಯವನ್ನು ನಿಧಾನಗೊಳಿಸಲು ಮತ್ತು ಪ್ರಶಂಸಿಸಲು ಪ್ರಕೃತಿಯು ನಮ್ಮನ್ನು ಪ್ರೋತ್ಸಾಹಿಸುತ್ತದೆ.

0: ಹೊತ್ತಿನ ಒಳಗೆ ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಕರಿನೆರೆ ಬಣ್ಣದ ಪುಚ್ಚಗಳುಂಟು, ಬಿಳಿ ಹೊಳೆ ಬಣ್ಣದ ಗರಿಗರಿಯುಂಟು, ಕೆಣ್ಣನ ಹೊಣ್ಣನ ಬಣ್ಣ ಬಣ್ಣಗಳ ರೆಕ್ಕೆಗಳೆರಡೂ ಪಕ್ಕದಲ್ಲುಂಟು. ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ.
1: ಯಾವಾಗಲಾದರೂ ನೀವು ಅತಿಯಾದ ಒತ್ತಡವನ್ನು ಅನುಭವಿಸುತ್ತಿರುವಾಗ ಉದ್ಯಾನವನದಲ್ಲಿ ಸ್ವಲ್ಪ ದೂರ ಓಡಾಡಿ, ಬೀಚ್ನಲ್ಲಿ ಒಂದು ದಿನ ಕಳೆಯಿರಿ, ಪ್ರಕೃತಿಯಲ್ಲಿ ಜೀವಿಸಿ. ಪ್ರಕೃತಿಯ ಚಿಕಿತ್ಸೆಯು ಜೀವನದಲ್ಲಿ ವಿಶ್ರಾಂತಿ ಹುಡುಕುವವರಿಗೆ ಯಾವಾಗಲೂ ಲಭ್ಯವಿರುತ್ತದೆ. ಪ್ರಕೃತಿ ಒಂದು ವಿಸ್ಮಯವಿದ್ದಂತೆ, ಅದು ನಮಗೆ ಎಲ್ಲಾ ರೀತಿಯಲ್ಲಿಯೂ ಸಹಾಯ ಮಾಡುತ್ತದೆ. ಅದನ್ನು ಬಳಸಿಕೊಳ್ಳುವ ಬುದ್ಧಿವಂತಿಕೆ ನಮ್ಮಲ್ಲಿರಬೇಕು. ಒಂದು ಬಾರಿ ಹತ್ತಿರವೇ ಮದ್ದು ಇದ್ದರೂ ಅದನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳದೆ ಅದನ್ನು ನಾಶ ಮಾಡುತ್ತೇವೆ.
0: ಎಷ್ಟು ನೋಡಿದರೂ ನನ್ನ ಕಣ್ಣಿಗೆ ಇನ್ನೂ ಸಮಾಧಾನವಾಗುತ್ತಿಲ್ಲ. ನಿನ್ನಲ್ಲಿ ಏನೋ ತಿಳಿಯದ ಒಂದು ಶಕ್ತಿಯನ್ನು ಅಡಗಿಸಿಕೊಂಡಿರುವೆ.
2: ಪ್ರಕೃತಿಯಲ್ಲಿ ಎಲ್ಲ ರೀತಿಯ ಸಮಸ್ಯೆಗಳಿಗೂ ಪರಿಹಾರವಿದೆ. ಬೆಳಗ್ಗೆ ಎದ್ದು ಸೂರ್ಯನ ಸೂಕ್ಷ್ಮ ಕಿರಣಗಳು ಮೈಮೇಲೆ ಪಸರಿಸಿದರೆ ಆಗ ಆಗುವ ಸಂತೋಷವೇ ಬೇರೆ. ಮತ್ತು ಆ ಪಕ್ಷಿಗಳ ಇಂಪಾದ ಸ್ವರ, ನದಿಗಳ ಜುಳು ಜುಳು ನಾದ, ಮಳೆ ಬಿದ್ದಾಗ ಬರುವ ಮಣ್ಣಿನ ಸುವಾಸನೆ, ಆ ಹೂಗಳಿಂದ ಬರುವ ಸುಗಂಧ ಭರಿತ ಸುವಾಸನೆ, ಆ ಮರಗಳಿಂದ ಬರುವ ಗಾಳಿ, ಮೋಡಗಳು, ಅಲ್ಲಿಂದ ಬೀಳುವ ಹನಿಗಳು, ಆ ಹನಿಗಳಲ್ಲಿ ನೆನೆದರೆ ನಮ್ಮನ್ನು ನಾವೇ ಮರೆಯುವಂತಹ ಭಾವನೆಯನ್ನು ನೀಡುತ್ತವೆ.

0: ಜೀವನದಲ್ಲಿ ಯಾವಾಗಲಾದರೂ ನಾನು ಒಬ್ಬಂಟಿ ಎಂಬ ಭಾವನೆ ಮೂಡಿದರೆ ಒಮ್ಮೆ ಪ್ರಕೃತಿಯ ಮಡಿಲಲ್ಲಿ ಮಲಗು. ತಾಯಿಯ ಮಡಿಲು ಹೇಗಿರುತ್ತದೋ ಹಾಗೇ ಇರುತ್ತದೆ. ಭಯವಾದರೆ ಒಮ್ಮೆ ಕಾಡಿನಲ್ಲಿ ವಾಸಿಸುವ ಪ್ರಾಣಿಗಳನ್ನು ನೆನೆ. ಅವುಗಳು ಏನೇ ಆದರೂ, ಏನೇ ಕಷ್ಟ ಬಂದರೂ ಅದನ್ನು ಮೆಟ್ಟಿ ನಿಲ್ಲುತ್ತವೆ. ಹಾಗೆಯೇ ನಾವು ಸಹ ಕಷ್ಟಗಳು, ನೋವುಗಳು ಬಂದೊದಗಿದಾಗ, ಖಿನ್ನತೆಗೆ ಒಳಗಾದರೆ ನಮ್ಮ ಜೀವನಕ್ಕೂ ಅರ್ಥವಿರುವುದಿಲ್ಲ. ಅವುಗಳನ್ನು ಎದುರಿಸಬೇಕು.
1: ಒಮ್ಮೆ ಅಳುವೆ, ಒಮ್ಮೆ ನಗುವೆ, ಎಲ್ಲರನ್ನೂ ನೋಯಿಸುವೆ, ನಗಿಸುವೆ. ನಿನ್ನ ಈ ನಾಟಕದಲ್ಲಿ ನಾನೀಗ ಕೇವಲ ಪ್ರೇಕ್ಷಕನಾಗಿ ಉಳಿದಿರುವೆ.
2: ಎಷ್ಟೋ ಪದಗಳಿಗೆ ಅರ್ಥ ಸಿಗದೇ ಇದ್ದಾಗ ಶಬ್ದಕೋಶದಲ್ಲಿರುತ್ತವೆ. ಹಾಗೆಯೇ ವಾಸಿಯಾಗದ ರೋಗಗಳು ಸಹ ಪ್ರಕೃತಿಯಲ್ಲಿ ಮದ್ದು ಇದೆ. ಜೀವನದಲ್ಲಿ ಒತ್ತಡ ಬಂದೊದಗಿದರೆ ಪ್ರಕೃತಿಯಲ್ಲಿ ಬೆಳೆಯುವ ಮರಗಳನ್ನು ನೋಡಿ ಕಲಿ. ಏಕೆಂದರೆ ಅವುಗಳು ಮಳೆ, ಗಾಳಿ, ಬಿಸಿಲು, ನೀರು ಎಲ್ಲವನ್ನು ಸಹಿಸಿಕೊಂಡು ಹೇಗೆ ಅವುಗಳು ಬೆಳೆದು ನಿಲ್ಲುತ್ತವೋ ಹಾಗೆಯೇ ನಾವು ಸಹ ಎಷ್ಟೇ ಕಷ್ಟಗಳು, ಜವಾಬ್ದಾರಿಗಳು ನಮ್ಮ ಮೇಲೆ ಇದ್ದರೂ ಅವುಗಳನ್ನು ಎದುರಿಸಿ ಮುಂದೆ ನಡೆಯಬೇಕು.
1: ಪ್ರಪಂಚದ ಎಲ್ಲ ಸೌಂದರ್ಯವು ನಿನ್ನ ಮುಂದೆ ತಲೆಬಾಗಲೇಬೇಕು. ನಿನ್ನ ಸೌಂದರ್ಯದ ಮುಂದೆ ಬೇರಿಲ್ಲ. ಅಂದವು ನಿನ್ನ ಧೂಳಿಗೆ ಸಮ. ಭೂಮಿಯ ಮೇಲೆ ಹುಟ್ಟಿದ ಪ್ರತಿ ಜೀವಿಗೂ ಆತಂಕ ಇದೆ. ತಾಯಿಗೆ ತನ್ನ ಕೂಸು ಹೇಗೆ ಹೇಗೆ ಬೆಳೆಯುತ್ತದೆ ಎಂದು ಪಕ್ಷಿಗಳು ಮೊಟ್ಟೆಯಿಟ್ಟಾಗ ಅವುಗಳನ್ನು ಕಾಪಾಡಿಕೊಳ್ಳುವ ಸಮಯದಲ್ಲಿ ಆಗುವ ಆತಂಕ, ಜೀವನದಲ್ಲಿ ಎಲ್ಲವನ್ನು ಕಳೆದುಕೊಂಡಿದ್ದೇನೆ, ಇನ್ನೇನು ಇಲ್ಲ, ಮುಂದೆ ಏನು, ಹೇಗೋ ಜೀವನ ನಡೆಸುವುದು ಎಂಬ ಆತಂಕ, ಇಂತಹ ಸಮಯದಲ್ಲಿ ಒಂದೆರಡು ಹೆಜ್ಜೆ ಪ್ರಕೃತಿಯ ಜೊತೆಗಿರಲಿ.
2: ನಿನ್ನ ಸೌಂದರ್ಯ ಹೊಗಳಲು ಪದ ಸಾಲದು, ನಾ ಕಲಿತ ವಿದ್ಯೆ ಸಾಲದು. ಒಟ್ಟಿನಲ್ಲಿ ನೀನೊಂದು ಮುಗಿಯದ ಭಾವನೆ ನನ್ನ ಈ ಪುಟ್ಟ ಮನದಲ್ಲಿ.
1: ನಿನ್ನ ಬಗ್ಗೆ ಇನ್ನೂ ಹೆಚ್ಚು ಹೆಚ್ಚು ಬರೆಯುವ ಆಸೆ. ಆದರೆ ಏನು ಮಾಡಲಿ, ಎಲ್ಲಿ ನಿನಗೆ ದೃಷ್ಟಿಯಾಗುತ್ತದೆಯೋ ಎಂಬ ಭಯ ನನ್ನ ಮನದಲ್ಲಿ ಕಾಡುತ್ತಿದೆ. ಇಂತಿ ನಿನ್ನ ಸದಾ ಪ್ರೀತಿಸುವ ಪ್ರಕೃತಿ.

0: ಕೇಳುಗರೆ, ಮಾನವರು ಮತ್ತು ನೈಸರ್ಗಿಕ ಪ್ರಪಂಚದ ನಡುವಿನ ಸಂಪರ್ಕವನ್ನು ಅನ್ವೇಷಿಸುವಾಗ ಮುಂದಿನ ಬಾರಿ ನಮ್ಮೊಂದಿಗೆ ಸೇರಿಕೊಳ್ಳಿ. ಇಂದಿನ ಕಾರ್ಯಕ್ರಮ ನಡೆಸಿಕೊಟ್ಟವರು ಕಾರ್ಯಕ್ರಮ ಸಂಯೋಜಕರು ಶ್ರೀಮತಿ ಅಶ್ವಿನಿ ಹೆಚ್, ಸಹಾಯಕ ಪ್ರಾಧ್ಯಾಪಕಿ ಮನಃಶಾಸ್ತ್ರ ವಿಭಾಗ. ಭಾಗವಹಿಸಿದವರು ಶ್ರೀಪೂರ್ಣ, ಶಶಾಂಕ್, ಹರ್ಷ, ಸನ್ನಿಧಿ, ನಂದಿನಿ, ಶ್ರೀತಿಕಾ. ಇಂದಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಧನ್ಯವಾದಗಳು.
1: ಇದುವರೆಗೆ ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಮನಃಶಾಸ್ತ್ರ ವಿಭಾಗದ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಕಾರ್ಯಕ್ರಮ

ಧೂಮಪಾನಿನಾದ ಕೇಳುಗರಿಗೆ ಸ್ವಾಗತ. ನಾನು ನೈದಿಲೆ. ಧೂಮಪಾನ ಆರೋಗ್ಯಕ್ಕೆ ಹಾನಿಕರ. ಈ ಸೂಚನಾ ಫಲಕಗಳನ್ನ ನಮ್ಮ ಜೀವನದಲ್ಲಿ ಹಲವಾರು ಬಾರಿ ನೋಡಿರ್ತೇವೆ. ಈ ಧೂಮಪಾನ ಜೀವನಕ್ಕೂ ಹಾನಿಕಾರಕವೇ. ಧೂಮಪಾನದ ದುಷ್ಪರಿಣಾಮಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ಮತ್ತು ಧೂಮಪಾನವನ್ನು ತ್ಯಜಿಸುವಂತೆ ಪ್ರೇರೇಪಿಸಲು ಪ್ರತಿ ವರ್ಷ ಮಾರ್ಚ್ 2ನೇ ಬುಧವಾರದಂದು ಧೂಮಪಾನ ರಹಿತ ದಿನವನ್ನಾಗಿ ಆಚರಿಸಲಾಗುತ್ತದೆ. ನಮ್ಮ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿಗಳು ಈ ವಿಷಯದ ಕುರಿತಾಗಿ ಮಾತನಾಡಲಿದ್ದಾರೆ.

0: ನಾನು ಸಂಜಯ್, ಚಿತ್ರದುರ್ಗ. ಭಾರತದ ಜನಸಂಖ್ಯೆಯ ಬಹುಪಾಲು ಜನರು ಯುವಜನರು. ಅದರಲ್ಲೂ ಮಧ್ಯಮ ವರ್ಗದ ಜನರು ದೇಶದ ವರ್ತಮಾನ ಮತ್ತು ಭವಿಷ್ಯವನ್ನು ತೀರ್ಮಾನ ಮಾಡುವ ಶಕ್ತಿ ಉಳ್ಳವರಾಗಿದ್ದಾರೆ. ಆದರೆ ಭಾರತದ ಹೆಚ್ಚಿನ ಧೂಮಪಾನಿಗಳು ಅರೆಯದರಲ್ಲಿ ಅಥವಾ ತರುಣಾವಸ್ಥೆಯಲ್ಲೇ ಧೂಮಪಾನ ಮಾಡಲು ಆರಂಭ ಮಾಡುತ್ತಾರೆ. ಕೆಲವರು ತಿಳುವಳಿಕೆಯ ಕೊರತೆಯಿಂದಾಗಿ, ಇನ್ನೂ ಕೆಲವರು ಅದರ ದುಷ್ಪರಿಣಾಮ ಗೊತ್ತಿದ್ದರೂ ಸಹ ಧೂಮಪಾನದ ಬಲೆಗೆ ಬೀಳುತ್ತಿದ್ದಾರೆ. ಅದರಲ್ಲೂ ಭಾರತದ ಕೆಳವರ್ಗದ ಹಾಗೂ ಮೇಲ್ವರ್ಗದ ಯುವಕರಲ್ಲಿ ಬಹುಪಾಲು ಜನರು ತಮ್ಮ ಅರೆಯದರಲ್ಲೇ ಧೂಮಪಾನದ ಚಟಕ್ಕೆ ಬಿದ್ದು ಬಲಿಯಾಗುತ್ತಿದ್ದಾರೆ. ಅದೇ ಅರೆಯದವರು ತಮ್ಮ ಹಿರಿಯರಿಗಿಂತ ಹೆಚ್ಚಾಗಿ ಜೊತೆ ಇರುವವರ ಪ್ರಭಾವಕ್ಕೊಳಗಾಗುವುದರಿಂದ ಸಿಗರೇಟ್ಗಳ ಸೇವನೆಯನ್ನ ಆರಂಭಿಸದಂತೆ ತಡೆಯಲು ಹಿರಿಯರ, ಶಾಲೆಗಳ ಮತ್ತು ಆರೋಗ್ಯ ಅಧಿಕಾರಿಗಳ ಪ್ರಯತ್ನಗಳು ಸಾಮಾನ್ಯವಾಗಿ ಯಶಸ್ವಿಯಾಗುತ್ತಿಲ್ಲ. ಈ ಚಟಕ್ಕೆ ಬೀಳುತ್ತಿರುವ ಯುವಕರ ಸಂಖ್ಯೆ ಕೂಡ ಇತ್ತೀಚಿನ ದಿನಗಳಲ್ಲಿ ಏರಿಕೆಯಾಗುತ್ತಲೇ ಇದೆ. ತಂಬಾಕು ಸೇವನೆ ಎಗ್ಗಿಲ್ಲದಂತೆ ಮುಂದುವರೆದಿದೆ. ಗುಟ್ಕಾ ಸಂಸ್ಕೃತಿ ಅದಿ ಅರೆಯದರಲ್ಲೇ ಶುರುವಾಗಿದೆ. ತಂಬಾಕು ಉತ್ಪನ್ನಗಳ ಬಳಕೆಯಲ್ಲಿ ಇಡೀ ಪ್ರಪಂಚದಲ್ಲೇ ಚೀನಾ ಮೊದಲ ಸ್ಥಾನದಲ್ಲಿದ್ದರೆ ಭಾರತ ಎರಡನೇ ಸ್ಥಾನದಲ್ಲಿದೆ. ತಂಬಾಕು ಸೇವನೆಯಿಂದ ಜಾಗತಿಕವಾಗಿ ಪ್ರತಿ ವರ್ಷ ಸಾಯುವವರ ಸಂಖ್ಯೆ 70 ಲಕ್ಷಕ್ಕಿಂತಲೂ ಅಧಿಕ. ಅದರಲ್ಲಿ ಭಾರತದಲ್ಲಿ 10 ಲಕ್ಷ ಜನರು ಬೀಡಿ, ಸಿಗರೇಟ್, ತಂಬಾಕಿನ ನೇರ ಸೇವನೆಯಿಂದ ಉಂಟಾಗುವ ಕ್ಯಾನ್ಸರ್ ಹಾಗೂ ಇತರ ಕಾಯಿಲೆಗಳಿಗೆ ಬಲಿಯಾಗುತ್ತಿದ್ದಾರೆ. ನಮ್ಮ ರಾಜ್ಯದಲ್ಲೇ ಈ ಸಾವಿನ ಪ್ರಮಾಣ 8,000. ಧೂಮಪಾನವು ಕೇವಲ ವೈಯಕ್ತಿಕ ನೆಲೆಯಲ್ಲಿ ನಷ್ಟ ಮಾಡುವುದಲ್ಲದೆ ಸಮಾಜದ ಸ್ವಾಸ್ಥ್ಯವನ್ನು ಕೂಡ ಹಾಳು ಮಾಡುತ್ತದೆ. ಒಂದು ಸಮಾಜವನ್ನು ಹಾದಿ ತಪ್ಪಿಸುವ, ತಪ್ಪು ದಾರಿಯಲ್ಲಿ ಹೋಗುವಂತೆ ಮಾಡುವ ಸಾಮಾಜಿಕ ಹಾಗೂ ಆರ್ಥಿಕ ನೆಲೆಗಟ್ಟಿನಲ್ಲಿ ಕೂಡ ಧೂಮಪಾನವು ದೇಶದ ಬೆಳವಣಿಗೆಗೆ ಮಾರಕವಾಗಿ ಕಂಡುಬರುತ್ತದೆ. ಧೂಮಪಾನದ ಅತಿವ್ಯಸನಿಗಳು ಸಾಮಾನ್ಯ ಜನತೆಗಿಂತ ಸಣ್ಣ ವಯಸ್ಸಿನಲ್ಲೇ ತೀವ್ರ ಮಟ್ಟದ ರೋಗಗಳಿಗೆ ತುತ್ತಾಗುತ್ತಾರೆ. ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ನಿಷೇಧಿಸುವುದಕ್ಕೋಸ್ಕರ 2003 ಸಿಗರೇಟ್ ಮತ್ತು ಇತರೆ ತಂಬಾಕು ಉತ್ಪನ್ನ ಕಾಯ್ದೆಗಳನ್ನು ಜಾರಿಗೊಳಿಸಲಾಗಿದೆ. ಈ ಕಾಯ್ದೆಯಡಿ ಸಾರ್ವಜನಿಕ ಸ್ಥಳಗಳಲ್ಲಿ ಸಿಗರೇಟ್ ಸೇದುವವರಿಗೆ 200 ರೂಪಾಯಿ ದಂಡ ಹಾಕಲಾಗುತ್ತಿದ್ದು, ಅದನ್ನು 1,000 ರೂಪಾಯಿಗೆ ಏರಿಸುವ ಚಿಂತನೆ ಸರ್ಕಾರದ ಮಟ್ಟದಲ್ಲಿ ನಡೆದಿದೆ. ಇದು ಸ್ವಾಗತಾರ್ಹ. ಬಸ್, ರೈಲ್ವೆ ನಿಲ್ದಾಣ, ಚಿತ್ರಮಂದಿರ, ಸರ್ಕಾರಿ ಆಸ್ಪತ್ರೆ, ಗ್ರಂಥಾಲಯ, ಕಚೇರಿ ಸೇರಿದಂತೆ ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ನಿಷೇಧ ಕಟ್ಟುನಿಟ್ಟಾಗಿ ಜಾರಿಯಾಗಬೇಕು. ದಂಡದ ಮೊತ್ತ ಹೆಚ್ಚಿದರೆ ಧೂಮಪಾನಿಗಳು ಸಾರ್ವಜನಿಕವಾಗಿ ಸಿಗರೇಟ್ ಸೇದುವ ಸಾಧ್ಯತೆ ಕಡಿಮೆಯಾಗುತ್ತದೆ. ಇದಲ್ಲದೆ ಸರಕು ಮತ್ತು ಸೇವೆಗಳ ಕಾಯ್ದೆಯಲ್ಲಿ ತಂಬಾಕು ಉತ್ಪನ್ನಗಳಿಗೆ 28% ತೆರಿಗೆ ವಿಧಿಸಲು ನಿರ್ಧರಿಸಲಾಗಿದೆ. ಈ ಉಪಕ್ರಮಗಳು ನಿಜಕ್ಕೂ ಸ್ವಾಗತಾರ್ಹ. ಇದೆಲ್ಲಕ್ಕಿಂತ ಮಿಗಿಲಾಗಿ ತಂಬಾಕು ಸೇವನೆಯ ವಿರುದ್ಧ ದೊಡ್ಡ ಮಟ್ಟದ ಅರಿವು ಮೂಡಿಸಬೇಕಾಗಿದೆ. ಧೂಮಪಾನ ಮುಕ್ತ ಭಾರತವನ್ನ ಕಟ್ಟಬಹುದು, ಒಮ್ಮೆ ಆಲೋಚಿಸಿ.
1: ನಾನು ನಮಿತಾ. ಧೂಮಪಾನದಿಂದ ಕುಟುಂಬಗಳ ಮೇಲೆ ಬೀರುವ ಪ್ರಭಾವದ ಬಗ್ಗೆ ಹೇಳಲಿದ್ದೇನೆ. ಧೂಮಪಾನ ಮಾಡುವವರಲ್ಲದೆ ತಮ್ಮ ಕುಟುಂಬದವರ ಮೇಲೂ ಹೆಚ್ಚು ಪ್ರಭಾವ ಬೀರುತ್ತದೆ. ಅಂತೆಯೇ ಮಕ್ಕಳು ಯಾವುದೇ ವಿಷಯವನ್ನಾದರೂ ತಂದೆ ತಾಯಿ ಮತ್ತು ತಮ್ಮ ಸುತ್ತಮುತ್ತಲಿನ ಪರಿಸರದೊಂದಿಗೆ ಬೆಳೆಯುತ್ತಾರೆ. ಹಾಗಿರುವಾಗ ಮನೆಯೊಳಗಿನ ಒಬ್ಬ ವ್ಯಕ್ತಿ ಧೂಮಪಾನಕ್ಕೆ ಒಳಗಾಗಿದ್ದು ಮನೆಯಲ್ಲೇ ಸೇದಲು ಪ್ರಾರಂಭ ಮಾಡಿದರೆ ಮಕ್ಕಳಿಗೆ ಮಾನಸಿಕವಾಗಿ ಹಾಗೂ ಆರೋಗ್ಯದಲ್ಲಿ ಏರುಪೇರಾಗುವ ಸಾಧ್ಯತೆಗಳಿರುತ್ತವೆ. ವಯಸ್ಸಿನ ಪ್ರಭಾವದಿಂದ ಧೂಮಪಾನವನ್ನು ಅನುಕರಿಸಿ ಹವ್ಯಾಸವನ್ನಾಗಿ ಮಾಡಿಕೊಳ್ಳಬಹುದು. ಅದರಲ್ಲೂ ಮುಖ್ಯವಾಗಿ ಸಾರ್ವಜನಿಕ ಸ್ಥಳ ಅಥವಾ ಮನೆಯೊಳಗೆ ಧೂಮಪಾನ ಮಾಡುವುದರಿಂದ ಅದರ ಕಣಗಳು ಗಾಳಿಯಲ್ಲಿ ಬೆರೆತು ಇದನ್ನು ಉಸಿರಾಡುವ ಯಾವುದೇ ವ್ಯಕ್ತಿ ಪರೋಕ್ಷವಾಗಿ ಧೂಮಪಾನಕ್ಕೆ ತುತ್ತಾಗುತ್ತಾರೆ. ಇದರಿಂದ ಅವರ ಆರೋಗ್ಯದ ಮೇಲೂ ಹೆಚ್ಚು ಪ್ರಭಾವ ಬೀರುತ್ತದೆ.
2: ನಮಸ್ಕಾರ ಎಲ್ರಿಗೂ, ನನ್ನ ಹೆಸರು ಮಯೂರ್. ಈಗ ನಾವು ನೋಡಿದಂತೆ ಈಗ ತುಂಬಾ ಯುವಕರು ಈಗ ದುಶ್ಚಟಕ್ಕೆ ಒಳಗಾಗುತ್ತಿದ್ದಾರೆ. ಅದರಲ್ಲೂ ಈಗ ತುಂಬಾ ಟ್ರೆಂಡಿಂಗ್ ಅನ್ನೋದು ಸಿಗರೇಟ್. ಯಾರ ಕೈಯಲ್ಲಿ ನೋಡಿದ್ರು ಒಂದು ಸಿಗರೇಟ್. ಮತ್ತೆ ಈಗ ಮೊದ್ಲಿಂದನೂ ಒಂದು ರೂಲ್ಸ್ ಇದೆ, ಏನಂದ್ರೆ ಶಾಲೆ ಅಥವಾ ಕಾಲೇಜ್ ಸುತ್ತಮುತ್ತ 100 ಮೀಟರ್ ಹತ್ರ ಎಲ್ಲಿ ಸಿಗರೇಟ್ ಅಥವಾ ತಂಬಾಕು ವಸ್ತು ಮಾರಂಗಿಲ್ಲ ಅಂತ. ಆದರೆ ನಾವು ನೋಡಿದಂಗೆ ಈ ರೂಲ್ಸ್ ಬರೀ ಬೋರ್ಡಲ್ಲಿ ಮಾತ್ರ ಸೀಮಿತವಾಗಿದೆ. ಅಲ್ಲೇ ನಾವು ಸರಿಯಾಗಿ ಪರಿಶೀಲನೆ ಮಾಡಿದರೆ ಅಲ್ಲೇ ನಮಗೆ ಕೆಲವು ತಂಬಾಕು ಮಾರುವ ಅಂಗಡಿಗಳು ಸಿಗುತ್ತದೆ. ಮತ್ತೆ ಇನ್ನೊಂದು ಏನಂದರೆ, ಒಂದು ಸರ್ವೆ ಪ್ರಕಾರ ನಮಗೆ ಗೊತ್ತಾಗಿದೆ ಏನಂದರೆ, ಯಾರು ಸಿಗರೇಟನ್ನು ಸೇರ್ತಾರೆ ಅವರಕ್ಕಿಂತ ಅವರ ಸುತ್ತಮುತ್ತ ಯಾರಿರ್ತಾರೆ ಅವರ ಮೇಲೆ ತುಂಬ ಜಾಸ್ತಿ ಪ್ರಭಾವ ಇರುತ್ತದೆ ಅಂತ. ಇದನ್ನು ಹೊರತುಪಡಿಸಿ ಈ ಸಿಗರೇಟ್ ಅಥವಾ ತಂಬಾಕು ವಸ್ತು ನಾವು ಸೇವಿಸಿರೋದ್ರಿಂದ ನಮ್ಮ ಸ್ಟೆಮಿನಾ ತುಂಬ ಕಮ್ಮಿ ಆಗುತ್ತದೆ. ಇದರಿಂದ ನಾವು ತುಂಬ ಕೆಲಸ ಮಾಡಲು ಸುಸ್ತಾಗುತ್ತೆ. ನಾವು ಮಕ್ಕಳಾಗಿ ಈಗಲೇ ನಾವು ತುಂಬ ಸ್ವಲ್ಪ ಎಚ್ಚರವನ್ನು ವಹಿಸಿಕೊಂಡು ತಂಬಾಕು ಸೇವನೆಯನ್ನು ಕಮ್ಮಿ ಮಾಡಬೇಕು.
3: ನೋ ಸ್ಮೋಕಿಂಗ್, ನೋ ಸ್ಮೋಕಿಂಗ್.
4: ಎಲ್ಲರಿಗೂ ನಮಸ್ಕಾರ, ನಾನು ನಿತಿನ್. ಈಗ ಯುವಕರೇ ಧೂಮಪಾನದ
3: ಚಟಕ್ಕೆ ಬಿದ್ದಿರುವುದು ನಾವು ನೋಡ್ತಾ ಇದ್ದೀವಿ. ಸರ್ಕಾರಿ ಸ್ಥಳಗಳಲ್ಲಿ, ಕಚೇರಿಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಧೂಮಪಾನ ಮುಕ್ತ ನೀತಿಗಳನ್ನು ಅಳವಡಿಸಬೇಕಾದ ಕ್ರಮಗಳನ್ನು ಅವಲೋಕನೆ ಮಾಡಿದ್ರೆ ಅದು ತುಂಬಾ ಉಪಯುಕ್ತವಾಗುತ್ತದೆ. ಹಾಗೆ ಯಾರು ಧೂಮಪಾನಕ್ಕೆ ಅಡಿಕ್ಟ್ ಆಗಿರ್ತಾರೋ ಅವ್ರಿಗೆ ಅದನ್ನು ಬಿಡುವುದಕ್ಕೆ ಬೆಂಬಲಿಸಬೇಕು. ಅವರ ಸ್ನೇಹಿತರು ಇರ್ತಾರೆ, ಅವ್ರಿಗೆ ಅದರ ಧೂಮಪಾನ ಬಿಡ್ಲಿಕ್ಕೆ ಸಹಾಯ ಮಾಡಿದ್ರೆ ಅದು ತುಂಬಾ ಯೂಸ್ ಆಗ್ಬಹುದು. ಧೂಮಪಾನದಿಂದ ಉಂಟಾಗುವ ಅಪಾಯದ ಬಗ್ಗೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಬರುವ ಎಚ್ಚರಿಕೆ ಸಂದೇಶಗಳನ್ನು ನೋಡುವುದರ ಮಾತ್ರವಲ್ಲದೆ ಅದನ್ನು ಅನುಸರಿಸುವುದರಿಂದ ಧೂಮಪಾನದ ದುಶ್ಚಟದ ಅರಿವು ಸಮಾಜಕ್ಕೆ ತಲುಪುತ್ತದೆ.
4: ಕೇಳಿದ್ರಲ್ಲ ಶ್ರೋತೃಗಳೇ, ಇದು ನಮ್ಮ ವಿದ್ಯಾರ್ಥಿಗಳ ಅನಿಸಿಕೆ ಮತ್ತು ಸಲಹೆ. ಧೂಮಪಾನವೆಂಬ ಮಾರಣಾಂತಿಕ ಅಭ್ಯಾಸವನ್ನು ತೊರೆಯಲು, ಮೊದಲ ಹೆಜ್ಜೆ ಇಡಲು ಎಲ್ಲರಿಗೂ ಈ ದಿನವು ಉತ್ತಮ ಅವಕಾಶವಾಗಿದೆ. ಈ ಧೂಮಪಾನ ನಿಷೇಧ ದಿನದಂದು ನಮಗಾಗಿ ಮತ್ತು ಸುತ್ತಮುತ್ತಲಿನವರಿಗಾಗಿ ಸುರಕ್ಷಿತ ಆಯ್ಕೆಗಳನ್ನ ಮಾಡೋಣ. ಧೂಮಪಾನ ಮುಕ್ತ ಸಮಾಜಕ್ಕಾಗಿ ಎಲ್ಲರೂ ಕೈಜೋಡಿಸೋಣ.

ಇದು ರೇಡಿಯೋ ನಿನಾದ 90.4 FM. ಈಗ ಭಾವಗೀತೆಗಳ ಪ್ರಸಾರ. ಮೊದಲಿಗೆ ಸಿ ಅಶ್ವಥ್ ಸಂಗೀತ ಸಂಯೋಜಿಸಿರುವ ಬಿ ಆರ್ ಲಕ್ಷ್ಮಣರಾವ್ ಅವರ ಕವನ, ಅಪೂರ್ವ ಶ್ರೀಧರ್ ಅವರ ಧ್ವನಿಯಲ್ಲಿ

ಈಗ ಮೈಸೂರು ಅನಂತಸ್ವಾಮಿ ಸಂಗೀತ ಸಂಯೋಜಿಸಿರುವ ಕೆ ಎಸ್ ನರಸಿಂಹಸ್ವಾಮಿಯವರ ಕವನ ಅಪೂರ್ವ ಶ್ರೀಧರವರ ಧ್ವನಿಯಲ್ಲಿ ಅತ್ತಿತ್ತ ನೋಡದಿರು.

ಮುಂದಿನ ಗೀತೆ ಎನ್ ಎಸ್ ಪ್ರಸಾದ್ ಸಂಗೀತ ಸಂಯೋಜಿಸಿರುವ ನಿಸರ್ ಅಹಮದ್ ಅವರ ಕವನ, ಅಪೂರ್ವ ಶ್ರೀಧರ್ ಮತ್ತು ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ.

0: ಮಾತರಗಳ ನಮಸ್ಕಾರ. ನಾನು ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರದ ಮೂಲಕ ರೇಡಿಯೋ ನಿನಾದ ಅವು ಹೊಸ ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದ್ರೇರ್ ತೀರಿದ ಬಾರಿ ಸಂತೋಷ ಅಂಡ್ ಅವು ಜನಕ್ಲೆಗ್ ಬಾರಿ ಪ್ರಿಯ ಒಂದುಂಡು. ಐತ ಒಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಹೊಸತಾದ ಬೇತೆ ಬೇತೆ ಪದ್ಯಲೇ ನಾವು ಕೊಂಕಣಿ ಆದಿಪ್ಪು, ಕನ್ನಡ ಆದಿಪ್ಪು, ತುಳು ಆದಿಪ್ಪು ಐನ್ಲ ಪ್ರಚಾರ ಮಲ್ಪನಂಚಿನ ಉಲ್ಲಾಸ ಡುಲ್ಲೇರ್ ಅಕ್ಲ ಈ ಪ್ರಯತ್ನಕ್ಕೆ ಯಶಸ್ಸಾವಡಂದು ಪ್ರಾರ್ಥಿಸ.
1: ವೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ನ ಹುಡುಕಾಟದಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಆಯ್ಕೆಯಾಗಿರಲಿ ಎಸ್ಡಿಎಂ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಉಜಿರೆ.
2: ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್.
1: ಗುಣಮಟ್ಟದ ತಾಂತ್ರಿಕ ಶಿಕ್ಷಣ, ನುರಿತ ಪ್ರಾಧ್ಯಾಪಕರು, ಆಧುನಿಕ ಲ್ಯಾಬ್, ಹಾಸ್ಟೆಲ್ ಸೌಲಭ್ಯ ಹಾಗೂ ಅತ್ಯುತ್ತಮ ಪ್ಲೇಸ್ಮೆಂಟ್.
2: ಈಗಲೇ ಪ್ರವೇಶಾತಿ ಆರಂಭಗೊಂಡಿದೆ. ಕಾಂಟ್ಯಾಕ್ಟ್ 8762127991 ಅಥವಾ 0825623691.
1: ಎಸ್ಡಿಎಂ ಇಂಜಿನಿಯರಿಂಗ್ ಕಾಲೇಜ್ ಉಜರೆ, ಎಕ್ಸಲೆನ್ಸ್ ಇನ್ ಎಜುಕೇಶನ್, ಕಮಿಟ್ಮೆಂಟ್ ಟು ಸೊಸೈಟಿ.
3: ಕಾಲೇಜಿರು ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಲ ಪ್ರತಿ ತಿಂಗಳ್ತೋ ಸಿರೂತು ತಿಂಗಳ ಸಂಪಿನ ನಾಲ ಮತ್ತು ವಾರತ್ತೋ ಲಾಸ್ಟ್ ತಿಂಗಳಾಸ ವಿಶೇಷ ಮಾಯೋ ಬ್ಯಾರಿ ಬಾಸಿರೋ ಕಾರ್ಯಕ್ರಮ ಪ್ರಸಾರ ಉಂಡು. ನಿಂಗಳ ಪ್ರತಿಭೆ, ಅನುಭವ, ಕವನ, ಕತೆ, ಪಾಟ್ ಪಿನ್ನ ಚೊಮ್ಮೆ ವಿಚಾರಂಗ ಶೇರ್ ಹಾಕುಗು ಇದರ ಬಾರಿ ನಲ್ಲೋ ವೇದಿಕೆ. ನಿಂಗ ನಂಗಲ ಕಾರ್ಯಕ್ರಮದ ಭಾಗವಹಿಸರು ಬ್ಯಾರಿ ಬಾಸಿರ ಹೆಸರ ಸಂಸ್ಕೃತಿ ನಿಂಗಲ ಧ್ವನಿರು ಕೇಪಾಟರು ತಪ್ಪಾಂಟ ಕಾದು ಕೊಡುಕರು ಎಸ್ ಡಿ ಎಂ ಕಾಲೇಜಿರು ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.

0: ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇಂದಿನ ಕನ್ನಡ ಕಾರ್ಯಕ್ರಮದಲ್ಲಿ ಧನ್ಯ ನಾಡೋಲಿ ಕಡಬ ಇವರಿಂದ ಕವನ ವಾಚನ ಕೇಳಲಿದ್ದೀರಿ.
1: ನಮಸ್ಕಾರ, ನಾನು ಧನ್ಯ ನಾಡೋಲಿ ಕಡಬ. ಇಂದು ನಾನು ಸ್ವರಚಿತ ಕವನವನ್ನು ನಿಮ್ಮ ಮುಂದೆ ವಾಚಿಸಲಿದ್ದೇನೆ. ಕವನದ ಶೀರ್ಷಿಕೆ ಭವ್ಯ ಭವಿತವ್ಯಕ್ಕೆ ಹಸಿರು ನಾಳೆಯ ನೀಡೋಣ. ಮೂಡಣ ದಿಗಂತದಂಚಿಂದ ನೇಸರಣ ಕಿರಣ ರಂಗು ಸೋಕಿ ಪುಳಕಗುಂಡು ನವ ಉಲ್ಲಾಸದ ಚಿಲುಮೆ ಚೆಲ್ಲುವ ಹಸಿರೊಳಗಡೆ ಉಸಿರು ಇದೆ. ನವ ಉಲ್ಲಾಸದ ಚಿಲುಮೆ ಚೆಲ್ಲುವ ಹಸಿರೊಳಗಡೆ ಉಸಿರು ಇದೆ. ಸುಪ್ರಭಾತದ ಧನ್ಯ ಇಂಪಿಗೆ ಜುಳು ಜುಳು ಹರಿವ ನದಿಯ ನಾದದಿ ಹಕ್ಕಿಗಳ ಚಿಲಿಪಿಲಿ ಕಲರವಧಿ ಶುಭ ಕೋರಿದೆ ದಿನದುದಯಕ್ಕೆ. ಹಕ್ಕಿಗಳ ಚಿಲಿಪಿಲಿ ಕಲರವಧಿ ಶುಭ ಕೋರಿದೆ ದಿನದುದಯಕ್ಕೆ. ತಂಗಾಳಿ ಸ್ಪರ್ಶಕ್ಕೆ ಮೊಗ್ಗು ಬಿರಿದು ಸುಮವು ಅರಳಿ ಕಂಪು ಬೀರಿ ಹಸಿರೇ ನೀನು ಉಸಿರಾಗಿ ಸೊಬಗ ಸಿರಿಯ ಮೆರೆಸಿನಲಿವೆ. ಹಸಿರೇ ನೀನು ಉಸಿರಾಗಿ ಸೊಬಗ ಸಿರಿಯ ಮೆರೆಸಿನಲಿವೆ. ಬಾನಲಿ ತೇಳುವ ಬಿಳಿ ಮೋಡ ಕರಗಿ ದರೆಯ ಆವರಿಸಲು ವರುಣಧಾರೆ ಮಣ್ಣಿನ ಪರಿಮಳ ಎಲ್ಲೆಡೆ ಹರಡಿ ಸಂಭ್ರಮಿಸುತ್ತಿದೆ ಹಸಿರಾಗಿ ಸಸ್ಯಶ್ಯಾಮಲೆ. ಮಣ್ಣಿನ ಪರಿಮಳ ಎಲ್ಲೆಡೆ ಹರಡಿ ಸಂಭ್ರಮಿಸುತ್ತಿದೆ ಹಸಿರಾಗಿ ಸಸ್ಯಶ್ಯಾಮಲೆ. ಕಡುವನದ ಮನೆಗೆ ನೇಸರನು ಹೊರಡಲು ಒಂಬೆಳಕ್ಕಿನ ಸಿರಿ ಮುಗಿಲಿನಲ್ಲಿ ಮುಂಜಾವಿನುಸಿರಿನಲ್ಲಿ ಬೆಳೆದ ಹಸಿರ ಮೊಗ್ಗುಗಳು ಹೊಸತೊಂದು ನಾಳೆಗೆ ನಾಂದಿ ಹಾಡಿವೆ. ಮುಂಜಾವಿನುಸಿರಿನಲ್ಲಿ ಬೆಳೆದ ಹಸಿರ ಮೊಗ್ಗುಗಳು ಹೊಸತೊಂದು ನಾಳೆಗೆ ನಾಂದಿ ಹಾಡಿವೆ. ಹಕ್ಕಿಗಳಿಗೆ ಗೂಡು ಸೇರೋ ಸಂಭ್ರಮ ನೇಸರನು ವಿದಾಯ ಹೇಳಿ ಮರೆಯಾಗಲು ಬಾನಳಿ ಮಿನುಗುವ ತಾರೆಗಳ ನಡುವೆ ಕುಳಿತು ಮೂಡಣದಲ್ಲಿ ನಗುವನು ಬೆಳದಿಂಗಳ ಚಂದಿರ. ಬಾನಳಿ ಮಿನುಗುವ ತಾರೆಗಳ ನಡುವೆ ಕುಳಿತು ಮೂಡಣದಲ್ಲಿ ನಗುವನು ಬೆಳದಿಂಗಳ ಚಂದಿರ. ನಿಜಕ್ಕೂ ಅನಂತ ಈ ವಿಸ್ಮಯ ಸವಿಯೋಣ ಹಸಿರಿನ ಈ ಸೊಗಡು ಬೆಳೆಸಿ ಉಳಿಸುವ ಹಸಿರು ಸಿರಿಯ ಭವ್ಯ ಭವಿತವ್ಯಕ್ಕೆ ಹಸಿರು ನಾಳೆಯ ನೀಡೋಣ. ಬೆಳೆಸಿ ಉಳಿಸುವ ಹಸಿರು ಸಿರಿಯ ಭವ್ಯ ಭವಿತವ್ಯಕ್ಕೆ ಹಸಿರು ನಾಳೆಯ ನೀಡೋಣ. ಧನ್ಯವಾದಗಳು.
0: ಇದುವರೆಗೆ ಕವನ ವಾಚನವನ್ನು ಕೇಳಿದ್ದೀರಿ. ಈಗ ಈ ಕವಿತೆಯನ್ನು ಸಂಗೀತ ಸಂಯೋಜನೆಯಲ್ಲಿ ಕೇಳೋಣ.

ಇದುವರೆಗೆ ಧನ್ಯನಾಡುಳಿ ಕಡಬ ಇವರ ಕವನ ವಚನವನ್ನು ಆಲಿಸಿದ್ದೀರಿ. ಹೀಗೆಯೇ ನೀವು ನಿಮ್ಮ ಕವನಗಳನ್ನು ನಮಗೆ ಕಳುಹಿಸಬಹುದು. ಆಯ್ಕೆಗೊಂಡ ಅತ್ಯುತ್ತಮ ಕವನಗಳನ್ನು ಸಂಗೀತ ಸಂಯೋಜಿಸಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸಪ್ ಸಂಖ್ಯೆ 7760133904. ವಾಟ್ಸಪ್ ಸಂಖ್ಯೆ ಮತ್ತೊಮ್ಮೆ 7760133904. ಈ ಸಂಖ್ಯೆಗೆ ಕಳುಹಿಸಿಕೊಡಿ. ಇನ್ನೊಂದು ಕಾರ್ಯಕ್ರಮದಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೆ ಕೇಳ್ತಾ ಇರಿ, ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ವೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ನ ಹುಡುಕಾಟದಲ್ಲಿದ್ದೀರಾ? ಹಾಗಾದ್ರೆ ನಿಮ್ಮ ಆಯ್ಕೆ ಆಗಿರಲಿ SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಉಜಿರೆ.
1: ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್.
0: ಗುಣಮಟ್ಟದ ತಾಂತ್ರಿಕ ಶಿಕ್ಷಣ, ನುರಿತ ಪ್ರಾಧ್ಯಾಪಕರು, ಆಧುನಿಕ ಲ್ಯಾಬ್, ಹಾಸ್ಟೆಲ್ ಸೌಲಭ್ಯ ಹಾಗೂ ಅತ್ಯುತ್ತಮ ಪ್ಲೇಸ್ಮೆಂಟ್.
1: ಈಗಲೇ ಪ್ರವೇಶಾತಿ ಆರಂಭಗೊಂಡಿದೆ. ಕಾಂಟ್ಯಾಕ್ಟ್ 8762127991 ಅಥವಾ 0825623691.
0: SDM ಇಂಜಿನಿಯರಿಂಗ್ ಕಾಲೇಜ್ ಉಜರೆ, ಎಕ್ಸಲೆನ್ಸ್ ಇನ್ ಎಜುಕೇಶನ್, ಕಮಿಟ್ಮೆಂಟ್ ಟು ಸೊಸೈಟಿ.
2: ಕಾಲೇಜಿರು ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಲ ಪ್ರತಿ ತಿಂಗಳ್ತು ಸಿರೂತ ತಿಂಗಳ ಸಂಪಿನ ನಾಲ ಮತ್ತು ವಾರತ್ತು ಲಾಸ್ಟ್ ತಿಂಗಳ ಸರ್ ವಿಶೇಷ ಮಾಯೋ ಬ್ಯಾರಿ ಬಾಸಿರೋ ಕಾರ್ಯಕ್ರಮ ಪ್ರಸಾರ ಉಂಡು. ನಿಂಗಳ ಪ್ರತಿಭೆ, ಅನುಭವ, ಕವನ, ಕತೆ, ಪಾಠ ಪಿನ್ನೆ ಚೊಮ್ಮೆ ವಿಚಾರ ಶೇರ್ ಹಾಕೋ ಇದರ ಬಾರಿ ನಲ್ಲೋ ವೇದಿಕೆ. ನಿಂಗ ನಂಗಲು ಕಾರ್ಯಕ್ರಮತ್ತ ಭಾಗವಹಿಸರು ಬ್ಯಾರಿ ಬಾಸಿರ ಹೆಸರು ಸಂಸ್ಕೃತಿ ನಿಂಗಲು ಧ್ವನಿರು ಕೇಪಾಟರು ತಪ್ಪಾಂಟೆ ಕಾದು ಕೊಡುಕರು. SDM ಕಾಲೇಜಿರು ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.

இன்னைக்கு கிணந்துள்ளாரு ரேடியோ நீநாதா 90.4 FM. ತುಳು ಪ್ರಸಾರಡು ಇತ್ತೆ ಪುತ್ತೂರು ನರಸಿಂಹ ನಾಯ್ಕ ಮೇರು ಪಂಡಿನ ಕೆಲವು ತುಳು ಪದುಕ್ಲಿನ ಕೇನಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಮೋಸಮುಕ್ತ ಊರು ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ

0: ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ನ ಹುಡುಕಾಟದಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಆಯ್ಕೆಯಾಗಿರಲಿ SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಉಜಿರೆ.
1: ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್.
0: ಗುಣಮಟ್ಟದ ತಾಂತ್ರಿಕ ಶಿಕ್ಷಣ, ನುರಿತ ಪ್ರಾಧ್ಯಾಪಕರು, ಆಧುನಿಕ ಲ್ಯಾಬ್, ಹಾಸ್ಟೆಲ್ ಸೌಲಭ್ಯ ಹಾಗೂ ಅತ್ಯುತ್ತಮ ಪ್ಲೇಸ್ಮೆಂಟ್.
1: ಈಗಲೇ ಪ್ರವೇಶಾತಿ ಆರಂಭಗೊಂಡಿದೆ. ಕಾಂಟ್ಯಾಕ್ಟ್ 8762127991 ಅಥವಾ 0825623691.
0: SDM ಇಂಜಿನಿಯರಿಂಗ್ ಕಾಲೇಜ್ ಉಜರೆ, ಎಕ್ಸಲೆನ್ಸ್ ಇನ್ ಎಜುಕೇಶನ್, ಕಮಿಟ್ಮೆಂಟ್ ಟು ಸೊಸೈಟಿ.
2: ಕಾಲೇಜಿರು ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಲ ಪ್ರತಿ ತಿಂಗಳತೋ ಸಿರೂತ ತಿಂಗಳ ಸಂ ಪಿನ್ನ ನಾಲ ಮತ್ತು ವಾರತ್ತೋ ಲಾಸ್ಟ್ ತಿಂಗಳ ಸರ್ ವಿಶೇಷ ಮಾಯೋ ಬ್ಯಾರಿ ಪಾಸಿರೋ ಕಾರ್ಯಕ್ರಮ ಪ್ರಸಾರ ಉಂಡು. ನಿಂಗಳ ಪ್ರತಿಭೆ, ಅನುಭವ, ಕವನ, ಕತೆ, ಪಾಠ ಪಿನ್ನ ಚೊಮ್ಮೆ ವಿಚಾರಂಗ ಶೇರ್ ಹಾಕುವ ಇದರ ಬಾರಿ ನಲ್ಲೋ ವೇದಿಕೆ. ನಿಂಗ ನಂಗಲ ಕಾರ್ಯಕ್ರಮದ ಭಾಗವಹಿಸರು ಬ್ಯಾರಿ ಬಾಸರ ಹೆಸರ ಸಂಸ್ಕೃತಿ ನಿಂಗಲ ಧ್ವನಿರು ಕೇಪಾಟರು ತಪ್ಪಾಂಟೆ ಕಾದು ಕೊಡುಕರು. SDM ಕಾಲೇಜಿರು ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.

0: ಮನದಲ್ಲೇ ಮತ್ತೆ ಮತ್ತೆ ಗುಣುಕುವ, ಕೇಳುತ್ತಲೇ ಮೈ ಮರೆಸುವ ಮರೆಯಲಾಗದ ಸಾಲುಗಳು.
1: ಕವಿತೆ ಕವಿತೆ ನೀನೇ ಕೆರಗದಲ್ಲಿ ಬೆರೆತೆ,
0: ಮನದ ಗದುವು ತಟ್ಟುವ ನೆನಪುಗಳನ್ನ ಕಟ್ಟಿಕೊಳ್ಳುವ ನವಿರಾದ

ಗಾನ ಮಂಜೂಷ ಕನ್ನಡ ಚಿತ್ರಗೀತೆಗಳು ರೇಡಿಯೋ ನಿನಾದ 90.4 FM ಇದು ಜನಮನದ ನಾದ ತರಂಗ.

0: ಗಾನ ಮಂಜೂಷ ಕನ್ನಡ ಚಿತ್ರಗೀತೆಗಳು
1: ಗರಿಸನಿದ ಗಾರಿ ನಿಸ
0: ರೇಡಿಯೋ ನಿನಾದ 90.4 FM ಇದು ಜನಮನದ ನಾದ

ಗಾನ ಮಂಜೂಷ, ಕನ್ನಡ ಚಿತ್ರಗೀತೆಗಳು, ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.

ಗಾನ ಮಂಜೂಷ ಕನ್ನಡ ಚಿತ್ರಗೀತೆಗಳು ರೇಡಿಯೋ ನಿನಾದ 90.4 FM ಇದು ಜನಮನದ ನಾದ ತರಂಗ.

0: ಗಾನ ಮಂಜೂಷ ಕನ್ನಡ ಚಿತ್ರಗೀತೆಗಳು
1: ಗರಿಸನಿದ ಗಾರಿನಿಸ
0: ರೇಡಿಯೋ ನಿನಾದ 90.4 FM ಇದು ಜನಮನದ ನಾದ ತರಂಗ.

ಗಾನ ಮಂಜೂಷ, ಕನ್ನಡ ಚಿತ್ರಗೀತೆಗಳು, ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.

0: ಮನದಲ್ಲೇ ಮತ್ತೆ ಮತ್ತೆ ಗುಣುಕುವ, ಕೇಳುತ್ತಲೇ ಮೈ ಮರೆಸುವ ಮರೆಯಲಾಗದ ಸಾಧುಗಳು.
1: ಕವಿತೆ ಕವಿತೆ ನೀನೇ ಬೆರೆತೆ,
0: ಮನದ ಗದುವು ತಟ್ಟುವ, ನೆನಪುಗಳನ್ನ ಕಟ್ಟಿಕೊಳ್ಳುವ ನವಿರಾದ

ಹಲೋ ಹಾಯ್ ನಮಸ್ಕಾರ, ನೀವ್ ಕೇಳ್ತಾ ಇದ್ದೀರಾ ಎಸ್ಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರಾ.

ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದತರಂಗ. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಖುಷಿ ಖಜಾನೆ ಕಾರ್ಯಕ್ರಮಕ್ಕೆ ಎಲ್ರಿಗೂ ಹಾರ್ಟ್ ಫುಲ್ ವೆಲ್ಕಮ್. ಇವತ್ತು ನಾನು ನಮ್ಮೆಲ್ಲರ ಲೈಫ್ನಲ್ಲೂ ನಾವು ಎಷ್ಟೇ ಅವಾಯ್ಡ್ ಮಾಡಬೇಕು ಅಂದರೂ ಮತ್ತೆ ಯಾವುದಾದ್ರೂ ರೂಪದಲ್ಲಾದರೂ ನಮ್ಮ ಜೀವನಕ್ಕೆ ರೀಎಂಟ್ರಿ ಕೊಡೋ ಪ್ಲಾಸ್ಟಿಕ್ ಬಗ್ಗೆ ಮಾತಾಡ್ತಿದ್ದೀನಿ. ಪ್ಲಾಸ್ಟಿಕ್ಕನ್ನು ಅಲೆಕ್ಸಾಂಡರ್ ಪಾರ್ಕಿಸ್ ಅನ್ನೋ ವ್ಯಕ್ತಿ 1856 ಫಸ್ಟ್ ಟೈಮ್ ಕಂಡುಹಿಡಿತಾನೆ. ಅದಾದ್ಮೇಲೆ ಪ್ಲಾಸ್ಟಿಕನ್ನು ಬಾಟಲ್ಗಳಲ್ಲಿ, ವೆಹಿಕಲ್ಸ್ ಪಾರ್ಟ್ಗಳಲ್ಲಿ, ಎಲೆಕ್ಟ್ರಾನಿಕ್ ಗೆಜೆಟ್ಗಳಲ್ಲಿ ಕೂಡ ಬಳಸೋದಕ್ಕೆ ಶುರು ಮಾಡ್ತಾರೆ. ಪ್ಲಾಸ್ಟಿಕ್ ಮನುಷ್ಯನ ಒನ್ ಆಫ್ ದ ಗ್ರೇಟೆಸ್ಟ್ ಇನ್ವೆನ್ಷನ್ ಅಂದ್ರೆ ನೀವು ನಂಬಲೇಬೇಕು. ಅತಿಯಾದ ಜವಾಬ್ದಾರಿ ಇಲ್ಲದ ಬಳಕೆ ಮತ್ತೆ ಪ್ಲಾಸ್ಟಿಕ್ನ ದುರುಪಯೋಗ ಇವತ್ತು ಪ್ರಕೃತಿಯ ನಾಶದ ಮೂಲ ಕಾರಣವಾಗಿದೆ. ಸದುಪಯೋಗಕ್ಕಾಗಿ ಬಳಕೆಗೆ ತಂದ ಈ ಪ್ಲಾಸ್ಟಿಕ್ ಇವತ್ತು ಪ್ರಕೃತಿಯನ್ನೇ ತೊಂದರೆಗೆ ತಳ್ತಾ ಇದೆ. ಹಾಗಾದ್ರೆ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಆಗೋದಕ್ಕೆ ಏನು ದಾರಿನೇ ಇಲ್ವಾ? ಇದೆ. ಅದೇನು ಅಂತ ಮುಂದೆ ಹೇಳ್ತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದತರಂಗ.

ವೆಲ್ಕಮ್ ಬ್ಯಾಕ್ ಕೇಳುಗರೆ. ನೀವು ಕೇಳ್ತಿರೋದು ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಪ್ಲಾಸ್ಟಿಕ್ ಅನ್ನ ಜಾಸ್ತಿ ಬಳಸಿದ್ರೆ ಮನುಷ್ಯನಿಗೆ, ಪ್ರಕೃತಿಗೆ ಅಲ್ಲದೆ ಪ್ರಾಣಿ ಪಕ್ಷಿಗಳಿಗೂ ತೊಂದರೆ ಇದೆ. ಇದು ಗೊತ್ತಿದ್ರೂ ನಾವದನ್ನ ಬಳಸೋದು ನಿಲ್ಲಿಸೋದೇ ಇಲ್ಲ. ಸೊ ನಾನಿವಾಗ ಪ್ಲಾಸ್ಟಿಕ್ ಬದಲು ಯಾವ ವಸ್ತುಗಳನ್ನ ಬಳಸಬಹುದು ಅಂತ ಹೇಳ್ತೀನಿ. ಯಾವುದಾದ್ರೂ ಮದುವೆ ಫಂಕ್ಷನ್ ಇದ್ರೆ ನಮ್ಮ ಮೊದಲ ಪ್ರಯಾರಿಟಿ ಪ್ಲಾಸ್ಟಿಕ್. ಪ್ಲಾಸ್ಟಿಕ್ ಕಪ್ಸ್, ಪ್ಲಾಸ್ಟಿಕ್ ತಟ್ಟೆ ಮತ್ತೆ ಪ್ಲಾಸ್ಟಿಕ್ ಚೀಲ ಇವುಗಳಿಗೇನೆ. ಇದನ್ನೆಲ್ಲ ಬಳಸೋ ಬದಲು ನಾವು ಊಟಕ್ಕೆ ಹಾಳೆ ತಟ್ಟೆ, ಪ್ಲಾಸ್ಟಿಕ್ ಗ್ಲಾಸ್ ಬದಲು ಪೇಪರ್ ಗ್ಲಾಸ್ ಅಥವಾ ಸ್ಟೀಲ್ ಗ್ಲಾಸ್ನ ಬಳಸ್ಬೋದು. ಪ್ಲಾಸ್ಟಿಕ್ ಚೀಲದ ಬದಲು ಬಟ್ಟೆಯ ಚೀಲಗಳನ್ನ ಬಳಸ್ಬೋದು. ಇದು ಕೇವಲ ಮದುವೆ ಮನೆ ಅಥವಾ ಬೇರೆ ಫಂಕ್ಷನ್ಗಳಲ್ಲಿ ಮಾತ್ರ ಅಲ್ಲ, ನಮ್ಮ ಡೈಲಿ ಲೈಫ್ನಲ್ಲಿ ಕೂಡ ಬಳಸಿ ಸ್ವಲ್ಪ ಸ್ವಲ್ಪನೇ ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಬೇಕು. ಸರಿ, ಹಾಗಿದ್ರೆ ಮಾತು ಮುಂದುವರಿಸೋಣ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ಗಳನ್ನು ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಟು ದಿ ಶೋ. ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ತುಂಬಾ ಕಡೆ ಪ್ಲಾಸ್ಟಿಕ್ ನ ಎಸೆಯಲ್ಲ, ಬದಲಾಗಿ ಪ್ಲಾಸ್ಟಿಕ್ ಅನ್ನ ನಾಶ ಮಾಡಬೇಕು ಅಂತ ಸುಟ್ಟು ಹಾಕ್ಬಿಡ್ತಾರೆ. ಆದ್ರೆ ಇದರಿಂದ ನಾಶ ಆಗೋದು ಪ್ಲಾಸ್ಟಿಕ್ ಅಲ್ಲ, ಪ್ರಕೃತಿ ಮತ್ತೆ ಮನುಷ್ಯನೇ. ಯಾಕಂದ್ರೆ ಪ್ಲಾಸ್ಟಿಕ್ ಸುಟ್ಟಾಗ ಅದರಿಂದ ಬರೋ ಹೊಗೆ ಮನುಷ್ಯನಿಗೆ ಉಸಿರಾಟದ ಸಮಸ್ಯೆ ಜೊತೆ ಕ್ಯಾನ್ಸರ್ನಂತಹ ಮಾರಕ ರೋಗಗಳನ್ನು ಕೂಡ ತರುತ್ತೆ. ನಾವು ಅಲ್ಲಲ್ಲಿ ಪ್ಲಾಸ್ಟಿಕ್ ಎಸೆಯೋದ್ರಿಂದ ಪಾಪ ಮೂಕ ಪ್ರಾಣಿಗಳು ಅವುಗಳನ್ನು ತಿಂದು ತೊಂದರೆ ಅನುಭವಿಸ್ತವೆ. ಮತ್ತೆ ಪ್ಲಾಸ್ಟಿಕ್ ನದೀಲಿ ಸೇರ್ಕೊಂಡು ನದೀಲಿರೋ ಜಲಚರ ಜೀವಿಗಳಿಗೂ ಕೂಡ ತೊಂದರೆ ಆಗ್ತಿದೆ. ಇದನ್ನ ಬುದ್ಧಿಜೀವಿ ಆಗಿರೋ ಮನುಷ್ಯ ಅರ್ಥ ಮಾಡ್ಕೋಬೇಕು. ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋದಿದೆ, ಅದಕ್ಕಿಂತ ಮುಂಚೆ ಒಂದು ಸಾಂಗ್ ಬರ್ತಿದೆ, ಕೇಳ್ಕೊಂಡು ಬನ್ನಿ.

ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಿರೋದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿರ. ಎಸ್, ಪ್ಲಾಸ್ಟಿಕ್ ಇವಾಗ ಯಾವ ರೀತಿ ಮನುಷ್ಯನ ಆವರಿಸಿದೆ ಅಂದ್ರೆ, ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲ್ಗೋ ತನಕನು ಎಲ್ಲಾನು ಪ್ಲಾಸ್ಟಿಕ್ ಆಗೋಗ್ಬಿಟ್ಟಿದೆ. ನಾವು ಕುಡಿಯೋ ನೀರು ಕೂಡ ಪ್ಲಾಸ್ಟಿಕ್ ಬಾಟಲ್ನಲ್ಲೇ ಕುಡಿಯೋದು. ನಾವು ಮಾಡೋ ಊಟನು ಪ್ಲಾಸ್ಟಿಕ್ ತಟ್ಟೆಯಲ್ಲೇ ಆಗಬೇಕು. ಹಾಕೋ ಚಪ್ಪಲಿಯಿಂದ ಹಿಡಿದು ತಿನ್ನೋ ಚಿಪ್ಸ್ ಪ್ಯಾಕೆಟ್ವರೆಗೂ ಎಲ್ಲಾನು ಪ್ಲಾಸ್ಟಿಕ್. ದಿನದಲ್ಲಿ ಒಮ್ಮೆ ಅಂಗಡಿಗೆ ಹೋದ್ರೆ ಸಾಕು, ಪ್ಲಾಸ್ಟಿಕ್ ರಾಶಿನೇ ಮನೆಗೆ ಬಂದ್ಬಿಡುತ್ತೆ. ಸೊ ನಾವು ಅಂಗಡಿಗೆ ಹೋಗುವಾಗ ಒಂದು ಬಟ್ಟೆಯ ಸೀಲ ಹಿಡ್ಕೊಂಡು ಹೋದ್ರೆ ಅದೆಷ್ಟೋ ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡ್ಬೋದು. ಸೊ ನಾನು ಅವಾಗ್ಲೇ ಹೇಳಿದೆ, ಪ್ಲಾಸ್ಟಿಕ್ ಅನ್ನ ಸುಟ್ರು ತಪ್ಪು ಇಟ್ರು ತಪ್ಪು. ನಾವು ಒಮ್ಮೆ ಬಳಸಿದ ಪ್ಲಾಸ್ಟಿಕ್ ಅನ್ನ ಇದಿನ್ನೇನಕ್ಕೂ ಯೂಸ್ ಇಲ್ಲ ಅನ್ಕೊಂಡು ಎಸೆದ್ ಬಿಡ್ತೀವಿ ಅಥವಾ ಸುಟ್ ಬಿಡ್ತೀವಿ ಅಲ್ವಾ. ಅದರ ಬದಲು ನಾವಿದನ್ನ ರೀಸೈಕಲ್ ಮಾಡಿ ರೀಯೂಸ್ ಮಾಡ್ಕೋಬಹುದು. ರೀಸೈಕಲ್ ಮಾಡೋದ್ರಿಂದ ಹೊಸ ಪ್ಲಾಸ್ಟಿಕ್ನ ಉತ್ಪಾದನೆ ಕಡಿಮೆ ಆಗುತ್ತೆ. ಇದರ ಬಗ್ಗೆ ಇನ್ನೂ ಮಾತಾಡೋದಿದೆ, ಆದ್ರೆ ಸದ್ಯಕ್ಕೊಂದು ಸಣ್ಣ ಬ್ರೇಕ್.

ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿರ. ಪ್ಲಾಸ್ಟಿಕ್ ಬಗ್ಗೆ ಹೇಳ್ತಾ ಹೋದ್ರೆ ಮುಗಿಯೋದೇ ಇಲ್ಲ. ಮನುಷ್ಯ ಕುಲ ಪ್ರಕೃತಿಗೆ ಕೊಟ್ಟ ದೊಡ್ಡ ಶಾಪ ಅಂದ್ರೆ ಅದು ಪ್ಲಾಸ್ಟಿಕ್. ಒಂದು ಪೀಸ್ ಪ್ಲಾಸ್ಟಿಕ್ ಮಣ್ಣಲ್ಲಿ ಕರಗೋದಕ್ಕೆ ಸಾವಿರ ಸಾವಿರ ವರ್ಷಗಳೇ ಬೇಕು. ಪ್ಲಾಸ್ಟಿಕ್ ಮಣ್ಣಲ್ಲಿ ಸೇರ್ಕೊಂಡು ಮಣ್ಣಿನ ಫಲವತ್ತತೆಯನ್ನ ಕಮ್ಮಿ ಮಾಡಿ ಗಿಡ ಮರ ಬೆಳೆಯೋದಕ್ಕೆ ಅಡ್ಡಿಪಡಿಸುತ್ತೆ. ಪ್ಲಾಸ್ಟಿಕ್ ನಿಂದ ನಮ್ಮನ್ನ ಸಲಹು ಪ್ರಕೃತಿಗೆ ಇಷ್ಟೆಲ್ಲ ತೊಂದರೆ ಇದೆ ಅಂತ ಗೊತ್ತಿದ್ರು ಮನುಷ್ಯ ಮಾತ್ರ ತನ್ನ ಹಠ ಬಿಡಲ್ಲ. ಇನ್ನಾದ್ರೂ ಪ್ಲಾಸ್ಟಿಕ್ ಬಳಸೋದನ್ನ ನಿಲ್ಲಿಸಿ ನಮ್ಮನ್ನ ಕಾಪಾಡೋ ನೇಚರ್ನ ನಾವು ಕಾಪಾಡೋಣ, ಏನಂತೀರಾ? ಸರಿ, ಹಾಗಿದ್ರೆ ಕಾರ್ಯಕ್ರಮನ ಮುಗಿಸೋ ಹೊತ್ತಾಯ್ತು. ಮತ್ತೆ ಮುಂದಿನ ಸತಿ ಹೊಸ ವಿಷಯದ ಜೊತೆ ನಾನ್ ಬರ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದು ತರಂಗ.

ಕೇಳುಗರೆ, ಇದು ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಿಂದ ಜನ ಸಮುದಾಯಕ್ಕಾಗಿ ಸಮರ್ಪಣೆ. ಕೇಳುಗರೆ, ಇಂದಿನ ಪ್ರಸಾರ ಕಾರ್ಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ನಮ್ಮ ನಾಳಿನ ಪ್ರಸಾರ ಕಾರ್ಯ ಬೆಳಿಗ್ಗೆ 6 ಗಂಟೆಗೆ. ಸಮಸ್ತ ಕೇಳುಗರಿಗೆ ರೇಡಿಯೋ ನಿನಾದ 90.4 FM ಪರವಾಗಿ ವಿಕೆ ಕಡವ ಮಾಡುವ ನಮಸ್ಕಾರ, ಶುಭರಾತ್ರಿ, ಜೈ ಹಿಂದ್.